0: are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.
1: Radio Sai now brings you a special broadcast in Kannada.
2: Om Shri Sai Ram. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಬೆಂಗಳೂರು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಪಶ್ಚಿಮ ವಿಭಾಗದ ಸಮಿತಿಯವರು ಏರ್ಪಡಿಸಿದ್ದ ಪ್ರಶಾಂತಿ ವಾಹಿನಿ ಸಪ್ತಾಹ ಕಾರ್ಯಕ್ರಮದ ಧ್ವನಿ ಮುದ್ರಿಕೆಯನ್ನು ಆಲಿಸಲಿದ್ದೀರಿ. ಕಲಿಯುಗದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಭಗವಾನ್ ಬಾಬಾರವರು ಈ ಭರತ ಭೂಮಿಯಲ್ಲಿ ಅವತಾರ ತಾಳಿ ಮುಮುಕ್ಷುಗಳನ್ನು ಮೋಕ್ಷ ಮಾರ್ಗದಲ್ಲಿ ನಡೆಸಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಆಧ್ಯಾತ್ಮಿಕ ಜಾಗೃತಿ, ಮೌಲ್ಯಗಳ ಪುನರ್ ನಿರ್ಮಾಣ ಮುಂತಾದವುಗಳಿಗಾಗಿ ಅನೇಕ ವಿಧಾನಗಳನ್ನು ಅನುಸರಿಸಿದ್ದಾರೆ. ಪರಿಶುದ್ಧ ಜೀವನಕ್ಕೆ ಪೂರಕವಾದ ಸೂಕ್ತ ಮಾರ್ಗದರ್ಶನವನ್ನು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಅನೇಕ ವಾಹಿನಿಗಳ ಮೂಲಕ ತಮ್ಮ ಭಕ್ತರ ಮುಂದಿಟ್ಟಿದ್ದಾರೆ. ನಮ್ಮ ಅದೃಷ್ಟದಿಂದ ಅವುಗಳೆಲ್ಲವೂ ಇಂದು ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದ್ದು ಅಧ್ಯಯನಶೀಲರಿಗೆ ಕೈದೀವಿಗೆಯಾಗಿವೆ. ಪ್ರಶಾಂತಿ ವಾಹಿನಿ, ಜ್ಞಾನವಾಹಿನಿ, ಭಾಗವತ ವಾಹಿನಿ, ರಾಮಕಥಾ ರಸವಾಹಿನಿ, ಉಪನಿಷದ್ ವಾಹಿನಿ, ಗೀತಾವಾಹಿನಿ, ವಿದ್ಯಾವಾಹಿನಿ, ಹೀಗೆ ಸುಮಾರು 12 ವಾಹಿನಿಗಳ ಮೂಲಕ ವೇದೋಪನಿಷತ್ತುಗಳ ಸಾರ ಸರ್ವಸ್ವವನ್ನು ಅತ್ಯಂತ ಸರಳ, ಸುಂದರ, ಸುಲಭ ಶೈಲಿಯಲ್ಲಿ ಪ್ರಕಟಗೊಳಿಸಿದ್ದಾರೆ. ಭಗವಾನರ ಈ ಸಂದೇಶ ರೂಪದ ಸಾಹಿತ್ಯವನ್ನು ಸರ್ವರಿಗೂ ತಲುಪಿಸುವ ನಿಟ್ಟಿನಲ್ಲಿ ಅನೇಕ ಸಾಯಿ ಸಂಸ್ಥೆಗಳು ತಮ್ಮದೇ ಆದ ರೀತಿಯಲ್ಲಿ ಶ್ರಮಿಸುತ್ತಿವೆ. ಅವುಗಳಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಸತ್ಯಸಾಯಿ ಸಮಿತಿಯೂ ಒಂದು. ಈ ಸಮಿತಿಯ ಆಶ್ರಯದಲ್ಲಿ ಪ್ರತಿ ವರ್ಷವೂ ಭಗವಾನರ ಒಂದೊಂದು ವಾಹಿನಿಯನ್ನು ತೆಗೆದುಕೊಂಡು ಸಪ್ತಾಹ ರೂಪದಲ್ಲಿ ಸಮಗ್ರ ವಾಹಿನಿಯನ್ನು ಉಪನ್ಯಾಸಗಳ ಮೂಲಕ ಪ್ರಚುರಪಡಿಸುತ್ತಾ ಬರುತ್ತಿದೆ. ಈ ವರ್ಷ ಭಗವಾನರ ಪ್ರಶಾಂತಿ ವಾಹಿನಿ ಆರಿಸಿಕೊಂಡಿದ್ದು ಒಂದು ವಾರ ಪರ್ಯಂತ ನುರಿತ ಉಪನ್ಯಾಸಕರಿಂದ ಚಿಂತನ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಕಳೆದ ವರ್ಷ ಇದೇ ಕಾರ್ಯಕ್ರಮದಡಿ ಭಗವಾನರ ವಿದ್ಯಾವಾಹಿನಿಯ ಪ್ರವಚನ ಸಪ್ತಾಹ ಏರ್ಪಡಿಸಲಾಗಿತ್ತು. ಅದನ್ನು ಈಗಾಗಲೇ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳಿಗೆ ಕೇಳಿಸಲಾಗಿದೆ. ಈ ಬಾರಿಯ ಪ್ರಶಾಂತಿ ವಾಹಿನಿ ಸಪ್ತಾಹದ ಪ್ರವಚನಗಳ ಕಂತುಗಳನ್ನು ತಮ್ಮ ಮುಂದೆ ಸಾದರಪಡಿಸಲು ಕನ್ನಡ ರೇಡಿಯೋ ಸಾಯಿ ಹರ್ಷಿಸುತ್ತಿವೆ. ಬನ್ನಿ ಶ್ರೋತೃಗಳೇ, ಕೇಳೋಣ.
3: ಪ್ರಿಯ ಶ್ರೋತೃಗಳೇ, ಈಗ ತಾವು ಕೇಳಲಿದ್ದೀರಿ ಶ್ರೀ ಸುಂದರ್ ರವರು ನೀಡಿದ ಪ್ರಶಾಂತಿ ವಾಹಿನಿ ಕುರಿತಾದ ಉಪನ್ಯಾಸದ ಧ್ವನಿ ಮುದ್ರಿಕೆಯನ್ನ. ಬನ್ನಿ ಶ್ರೋತೃಗಳೇ, ಕೇಳೋಣ.
4: ಓಂ ಶ್ರೀ ಸಾಯಿರಾಮ್. ಆಫರಿಂಗ್ ಮೈ ಮೋಸ್ಟ್ ಹಂಬಲ್ ಪ್ರಣಾಮ್ಸ್ ಅಟ್ ದ ಲೋಟಸ್ ಫೀಟ್ ಆಫ್ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ವಿತ್ ಎ ಪ್ರೇಯರ್ ದಟ್ ಹೀ ಟಾಕ್ಸ್ ಥ್ರೂ ಮೀ. ಇವತ್ತು ಬಹಳ ಸಂತೋಷವಾಗ್ತಾ ಇದೆ. ಇನ್ಫ್ಯಾಕ್ಟ್ 6 ಗಂಟೆಯಿಂದ 1 ಗಂಟೆ ಕಾಲ ಹೇಗೆ ಹೋಯಿತು ಅಂತ ಗೊತ್ತಾಗಿಲ್ಲ. 6 ಗಂಟೆ ಕಾಲ ಬಹಳ ಘಂಟಾಘೋಷವಾಗಿ ವೇದ ಪಾರಾಯಣ ಬಹಳ ಚೆನ್ನಾಗಿತ್ತು ಕೇಳಲಿಕ್ಕೆ. ವೆರಿ ನೈಸ್. ಇಟ್ ವಾಸ್ ಮೈ ಕಾಂಪ್ಲಿಮೆಂಟ್ಸ್ ಅಂಡ್ ಪ್ರಣಾಮ್ಸ್ ಟು ಆಲ್ ದಿ ಸುಬ್ರಹ್ಮಣ್ಯ ಸಮಿತಿ ಮಹಿಳಾಸ್ ಮಾಸ್ಟರ್ಡ್ ದಿ ವೇದ. ಬಹಳ ಚೆನ್ನಾಗಿತ್ತು. ಅದಾದ್ಮೇಲೆ ಭಜನೆ ಕಾರ್ಯಕ್ರಮ, ಅದಾದ್ಮೇಲೆ ಮಕ್ಕಳು ಬಹಳ ಚೆನ್ನಾಗಿ ಇವತ್ತು ಈ ಬುದ್ಧದ ಬಗ್ಗೆ, ಈ ಪ್ರಶಾಂತಿ ವಾಹಿನಿ ಈ ಶೀರ್ಷಿಕೆಗೆ ಕಂಪ್ಯಾಟಿಬಲ್ ಆಗಿ ಅವರು ಬಹಳ ಚೆನ್ನಾಗಿ ಮಾಡಿದ್ರು. ಇನ್ಫ್ಯಾಕ್ಟ್ ಇನ್ನೂ ಹೆಚ್ಚು ಕಾಲ ಇದ್ದಿದ್ರೆ ಬಹಳ ಚೆನ್ನಾಗಿ, ಯಾಕೆಂದ್ರೆ ರವಿಚಂದ್ರ ಅಂತ ಆರ್ಟಿಸ್ಟ್ ಎಲ್ಲ ಬಂದಾಗ, ಡೈರೆಕ್ಟರ್ ಎಲ್ಲ ಬಂದಾಗ ಸ್ವಲ್ಪ ಇನ್ನೂ ಸ್ವಲ್ಪ ಮೇ ಬಿ 15-20 ಮಿನಿಟ್ಸ್ ಕೊಟ್ಟಿದ್ರೆ ಇನ್ನೂ ಬಹಳ ಚೆನ್ನಾಗಿ ಆಗ್ತಾ ಇತ್ತು. ನಮ್ಮ ಮಾತಂತೂ ಎಲ್ಲರೂ ಕೇಳ್ತಾ ಇರ್ತಾರೆ, ನಾವು ಮಾತಾಡ್ತಾ ಇರ್ತೀವಿ, ಅದೇ ಕೆಲಸ ನಮಗೆ. ನಾವು ಕೆಲಸ ಅಂತೂ ಮಾಡೋದಿಲ್ಲ. ಅದರಿಂದ ಅದು ಇನ್ನೂ ನೆಕ್ಸ್ಟ್ ಇಯರ್ ಮೇ ಬಿ ವಿ ಕ್ಯಾನ್ ಎಕ್ಸ್ಟೆಂಡ್ ಇಟ್ ಟು ಮೇ ಬಿ 30-45 ಮಿನಿಟ್ಸ್ ಆಲ್ಸೋ. ಸಾಯಿರಾಮ್, ಇವತ್ತು ದಿ 7th ಡೇ ಆಫ್ ದಿ ಪ್ರಶಾಂತ ವಾಹಿನಿ ಸಪ್ತಾಹ. ಈ ಸಪ್ತಾಹ 6 ದಿವಸಗಳು, ನಾನು 1ನೇ ಫಸ್ಟ್ ಡೇ ಮಾತ್ರ ಬರ್ಲಿಕ್ಕಾಯಿತು, 5 ದಿವಸಗಳು ಬರ್ಲಿಕ್ಕೆ ಆಗಲಿಲ್ಲ. ಬಟ್ ಬಹಳ ಚೆನ್ನಾಗಿ ನಡೆಯಿತು ಅಂತ ನನಗೆ ರಿಪೋರ್ಟ್ಸ್ ಬರ್ತಾ ಇತ್ತು. ಈ ಪ್ರಶಾಂತಿ ವಾಹಿನಿಯಲ್ಲಿ 29 ಚಾಪ್ಟರ್ಸ್ ಇದೆ. ಈ 29 ಚಾಪ್ಟರ್ಸ್ನ 6 ಸ್ಪೀಕರ್ಸ್ನು ಆಶಾ ಆನಂದ್ ಅವರು ಮೇಡಮ್ ಅವರು ಆಯ್ಕೆ ಮಾಡಿ ಅವರಿಗೆ ಈ ಚಾಪ್ಟರ್ಸ್ನ ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಈ 6 ದಿವಸದಲ್ಲೇ ಈ ಸಪ್ತಾಹವನ್ನು ಮುಗಿಸಿದ್ದಾರೆ. ಇವತ್ತು ವ್ಯಾಲಿಡಿಕ್ಟರಿ ಪ್ರೋಗ್ರಾಂ. ಸೊ ಈ ಇದು ಪ್ರಶಾಂತಿ ವಾಹಿನಿ ಅನ್ನೋದು ಇಟ್ ಈಸ್ ಎ ಲಾಂಗೆಸ್ಟ್ ವಾಹಿನಿ. ನೀವೆಲ್ಲ ನೋಡಿರಬಹುದು ಬೇರೆ ಬೇರೆ ವಾಹಿನಿ ಎಲ್ಲ, ಅತಿ ಚಿಕ್ಕ ವಾಹಿನಿ ಆದ್ರೆ ಲೀಲಾ ಕೈವಲ್ಯ ವಾಹಿನಿ ಬರೀ ಒಂದೇ ಚಾಪ್ಟರ್ ಅಲ್ಲಿ ಮುಗಿಸ್ತಾ ಇದಾರೆ. ಬಟ್ ಆದ್ರೆ ಪ್ರಶಾಂತಿ ವಾಹಿನಿ ಈಸ್ ಆಫ್ 29 ಚಾಪ್ಟರ್ಸ್. ಇಂಗ್ಲಿಷ್ ವರ್ಷನ್ ನೋಡಿದ್ರೆ 29 ಚಾಪ್ಟರ್ಸ್ ಇದೆ. ಸೊ ಲಾಂಗೆಸ್ಟ್ ಚಾಪ್ಟರ್ಸ್. ವಾಹಿನೀಸ್ ಬಗ್ಗೆ ನೀವೆಲ್ಲ ಕೇಳಿರಬಹುದು, ಇನ್ನೊಂದ್ಸತಿ ಪುನಃ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಾಹಿನಿ ಅಂದ್ರೆ ಯಾಕೆಂದ್ರೆ ನಮ್ಮ ಡಿವೋಟೀಸ್ಗೆ ತಿಳುವಳಿಕೆ ಇರಬೇಕು, ಈ ಅವೇರ್ನೆಸ್ ಇರಬೇಕು. ವಾಹಿನೀಸ್ ಅಂದ್ರೆ ಸ್ವಾಮಿ ಭಗವಾನ್ ಶ್ರೀ ಸತ್ಯಸಾಯಿಬಾಬಾ ಸ್ವತವಾಹಿ ಅವರ ಕೈಯಿಂದ ಬರೆದಿರುವ ಒಂದು ಪುಸ್ತಕ. ಪುಸ್ತಕ ಅಂದ್ರೆ ಅವರು ಸನಾತನ ಸಾರದಲ್ಲಿ ಬರೀತಾ ಹೋದರು, ಅದನ್ನ ವೇದವ್ಯಾಸರು ಅವರು ಹೇಗೆ ವೇದವನ್ನ ವಿಂಗಡಿಸಿ ಬೇರೆ ಬೇರೆ ವೇದವಾಗಿ ಮಾಡಿದ್ರು, ಅದೇ ರೀತಿ ಕಸ್ತೂರಿಯವರು, ಪೂಜ್ಯ ಕಸ್ತೂರಿಯವರು ಇದನ್ನ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಡಿವೈಡ್ ಮಾಡಿ ಪ್ರಶಾಂತಿ ವಾಹಿನಿ, ಕಾಮಕತರಸ ವಾಹಿನಿ, ಗೀತಾ ವಾಹಿನಿ ಅಂತ ಹೇಳಿಬಿಟ್ಟು 15 ವಾಹಿನಿ ಅಲ್ಲ 15 ವಾಹಿನಿಯಾಗಿ ವಿಂಗಡಿಸಿದ್ದಾರೆ. ರಾಮಕಥರಸ ವಾಹಿನಿಯಲ್ಲಿ 2 ಪಾರ್ಟ್ ಇದೆ. ಸೊ 16 ಪುಸ್ತಕ, 15 ವಾಹಿನಿ ಇದೆ. ಈ ವಾಹಿನಿ ಅಂದ್ರೆ ಏನು ಅಂತ ಹೇಳಿಬಿಟ್ಟು ನಾವು ಮೊದಲನೇ ದಿವಸ ಆನಂದ್ ರಾಘವೇಂದ್ರ ಅವರು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ವಾಹಿನಿಯಾಗಿ 2 ಅರ್ಥ ಇದೆ ಅಂತ. ಒಂದು ಅಂದ್ರೆ ಒಂದು ಪ್ರವಾಹ, ಇಟ್ ಈಸ್ ಎ ಸ್ಟ್ರೀಮ್ ಆಫ್ ಮೆಸೇಜ್. ಮೆಸೇಜ್ ಹೇಗೆ ಅಂದ್ರೆ ಪ್ರವಾಹ ತರ ಸ್ವಾಮಿ ಬರಿತಾ ಹೋಗ್ತಾ ಇದ್ರು. ಎರಡನೇದು ಅರ್ಥ ಏನಂತ ಹೇಳಿದ್ರೆ ವಾಹಿನಿಗೆ ಒಂದು ಸೈನ್ಯ ಅಂತ ಅರ್ಥ. ಸೊ ನಾವೆಲ್ಲ ಸೈನ್ಯ, ಯುಆರ್ ಆಲ್ ಸೋಲ್ಜರ್ಸ್ ಇನ್ ದಿ ಸತ್ಯಸಾಯಿ ಆರ್ಮಿ. ದಿಸ್ ಆರ್ಮಿ ವಿಲ್ ನಾಟ್ ಕಿಲ್, ದಿಸ್ ಆರ್ಮಿ ವಿಲ್ ಕಿಲ್ ದಿ ನೆಗೆಟಿವ್ ಕ್ವಾಲಿಟೀಸ್ ಆಫ್ ದ ಸೊಸೈಟಿ. ಸೊ ಈ ಪ್ರವಾಹದಲ್ಲಿ ಅದು ಹೇಗೆ ಪ್ರವಾಹ ಅಂದ್ರೆ ಬರಿತಾ ಹೋದ್ರು. ಈಗ ಇವತ್ತಿಗೂ ನೀವು ಪುಟಭರ್ತಿ ಹೋದಾಗ ಡಿಜಿಟಲ್ ಆರ್ಕೈವ್, ಡಿಜಿಟಲ್ ಆರ್ಕೈವ್ ಇದರಲ್ಲಿ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ಸ್ವಾಮಿ ಒರಿಜಿನಲ್ ಆಗಿ ಬರೆದಿರುವ ವಾಹಿನಿದು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಂಥ ಹಾಳೆಯಲ್ಲಿ ಎಲ್ಲೇ ಹಾಳೆ ಇದ್ರೇನೋ ಅವರು ಸ್ವಾಮಿ ಬರಿತಾ ಹೋಗ್ತಾ ಇದ್ರು. ಅವರು ಬರೆದದನ್ನ ಹಿ ಯೂಸ್ ಟು ಗಿವ್ ಇಟ್ ಹ್ಯಾಂಡ್ ಇಟ್ ಓವರ್ ಟು ಕಸ್ತೂರಿಜಿ. ಅವರು ಕಸ್ತೂರಿ ಅವರು ಅದನ್ನ ಸನಾತನ ಸಾಧ್ಯದಲ್ಲಿ ಪ್ರಿಂಟ್ ಮಾಡ್ತಾರೆ. ಇದಕ್ಕೆ ಸ್ವಾಮಿ ಹೇಗೆ ಮಾಡ್ತಾ ಇದ್ರು ಅಂದ್ರೆ ಅದು ನೀವು ನೋಡಬಹುದು, ನಿದರ್ಶನವಾಗಿ ನೋಡಬಹುದು. ಈ ಒಂದು ಹಾಳೆ ಇದ್ರೆ ಒಂದು ಫುಲ್ ಸ್ಕ್ಯಾಪ್ ಶೀಟ್ ಅಂದ್ರೆ ಎಲ್ಲಾ ಜಾಗದಲ್ಲಿ ಬರಿತಾ ಇದ್ರಂತೆ ಸ್ವಾಮಿ. ಈವನ್ ಈ ಬಾರ್ಡರ್ ಬಿಡ್ತಾ ಇರಲಿಲ್ಲ, ಅಲ್ಲಿನೂ ಬರಿತಾ ಇದ್ರಂತೆ, ಎಲ್ಲಾ ಕಡೆನೂ ಬರಿತಾ ಇದ್ರು, ಒಂದು ಚೂರು ಜಾಗನೂ ಬಿಡ್ತಾ ಇರಲಿಲ್ಲ ಅಷ್ಟು. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಎ ಸ್ಟ್ರೀಮ್ ಆಫ್ ಫ್ಲೋ ಆಫ್ ಸಂದೇಶ. ಆ ಸಂದೇಶವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಇಷ್ಟು ದಿವಸ ಸ್ವಾಮಿ ಇರುವವರೆಗೂ ನನ್ನದಲ್ಲಿ ತಿಳಿದ ಮಟ್ಟಿಗೆ, ನಮಗೆಲ್ಲ ತಿಳಿದ ಮಟ್ಟಿಗೆ ಈ ವಾಹಿನಿನ ಯಾರು ನೋಡೇ ಇರಲಿಲ್ಲ. ನೋಡ್ತಾ ಇದ್ರು, ಯಾರು ನೋಡಿಲ್ಲ ಅಂತ ಹೇಳಕ್ಕಾಗೋದ್ರೆ ಹಿರಿಯ ಡಿವೋಟೀಸ್ ಎಲ್ಲ ನೋಡ್ತಾ ಇದ್ರು, ಸನಾತನ ಸತ್ಯದಲ್ಲಿ ಓದ್ತಾ ಇತ್ತು. ಆದ್ರೆ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಕೊಡ್ತಾ ಇರಲಿಲ್ಲ. ಇತ್ತೀಚೆಗೆ ಅದನ್ನ ಒಂದು ಪ್ರಾಮುಖ್ಯತೆಗೆ ಸಿಗ್ತಾ ಇದೆ. ಇದರಲ್ಲಿ ಒಂದು ಘಟನೆ, ಒಂದು ಸರಿ ನಾನು ಎಲ್ಲೋ ಶೇರ್ ಮಾಡ್ಕೊಂಡಿದ್ದೆ, ಎಲ್ಲಿ ಅಂತ ಶೇರ್ ಮಾಡ್ಕೊಂಡೆ ಜ್ಞಾಪಕ ಇಲ್ಲ. ಸ್ವಾಮಿಯ 85ನೇ ಹುಟ್ಟಿದಪ್ಪ, ಅಂದ್ರೆ ವರ್ಲ್ಡ್ಲಿ ಲೆವೆಲ್ ಅಲ್ಲಿ ಲಾಸ್ಟ್ ಬರ್ತ್ಡೇ. ಸ್ವಾಮಿ ಯಾವ ರೀತಿ ಫಿಸಿಕಲ್ ಆಗಿ ಹೇಗಿದ್ರು ಅಂತ ನಮಗೆಲ್ಲ ಗೊತ್ತು. ಅವರು ದರ್ಶನಕ್ಕೆ ಬರ್ತಾ ಇರಬೇಕಾದ್ರೆ, ಬರ್ತ್ಡೇ ಬರ್ತಾ ಇರಬೇಕಾದ್ರೆ ಅವ್ರ ಹತ್ರ ಬರ್ತಾ ಇದ್ರು ನಮ್ಮ ಬ್ರದರ್, ಹೆಸರೇನು ಅವ್ರ ಜೊತೆ ಬರ್ತಾ ಇರಲ್ಲ, ಸತ್ಯಜಿತ್ ಅವರ ಹಿಂದೆ ಬರ್ತಾ ಇದ್ರು. ಇಬ್ರು ಫಾರಿನರ್ಸ್ ಲೇಡೀಸ್ ಸ್ವಾಮಿನ ನೋಡಿ, ಸ್ವಾಮಿ ವಿ ಲವ್ ಯು ಅಂತ ಹೇಳಿದ್ರಂತೆ, ಸ್ವಾಮಿ ವಿ ಲವ್ ಯು ಅಂತ. ಆಗ ಆ ಕ್ಷಣದಲ್ಲಿ ಸ್ವಾಮಿ ಎಷ್ಟು ಫಿಸಿಕಲಿ ವೀಕ್ ಆಗಿದ್ರು ಅಂತ ತಮಗೆಲ್ಲ ಗೊತ್ತು. ಆದ್ರೆ ಸ್ವಾಮಿ ಒಂದು ತಿರುಗಿಸಿ ಈ ಚೇರ್ ನ ನಿಲ್ಲಿಸಿ ಅವ್ರನ್ನ ನೋಡಿ, ನೌ ಸ್ಟಾರ್ಟ್ ಲವಿಂಗ್ ಮೈ ಮೆಸೇಜ್ ಅಂತ ಹೇಳಿದ್ರು. ನೌ ಸ್ಟಾರ್ಟ್ ಲವಿಂಗ್ ಮೈ ಮೆಸೇಜ್, ಸೋ ಫಾರ್ ಯು ಆರ್ ಲವಿಂಗ್ ಮೀ. ಲವಿಂಗ್ ಮೀ ಮೀನ್ಸ್ ವಾಟ್? ಲವಿಂಗ್ ದಿಸ್ ಬಾಡಿ, ಲವಿಂಗ್ ದಿಸ್ ರೂಪ, ಲವಿಂಗ್ ಮೈ ದರ್ಶನ. ಬಟ್ ವೇರ್ ಇಸ್ ಮೈ ಮೆಸೇಜ್? ನೌ ಸ್ಟಾರ್ಟ್ ಲವಿಂಗ್ ಮೈ ಮೆಸೇಜ್ ಅಂತ ಹೇಳಿದ್ರು. ದಟ್ ಈಸ್ ಪರ್ಹ್ಯಾಪ್ಸ್ ದ ಲಾಸ್ಟ್ ಅಫಿಷಿಯಲ್ ಡಿಕ್ಲರೇಷನ್ ಆರ್ ಇನ್ಫಾರ್ಮೇಶನ್ ಆರ್ ಅಡ್ವೈಸ್ ಬೈ ಭಗವಾನ್ ಟು ದ ಡಿವೋಟೀಸ್ ಅಂಡ್ ಟು ದ ಹ್ಯುಮ್ಯಾನಿಟಿ. ಇದನ್ನ ಸತ್ಯಜಿತ್ ಅವರೇ ಸಾಯಿ ದರ್ಶನಕ್ಕೆ ಬಂದಾಗ 2012 ಅಲ್ಲಿ ಇದನ್ನ ಹಂಚಿಕೊಂಡ್ರು. ಸೊ ಇಟ್ ಟ್ರಿಗರ್ಡ್ ಎ ಲಾಟ್ ಆಫ್ ಥಾಟ್ಸ್ ಇನ್ ಆಲ್ ಆಫ್ ಅಸ್. ನಾವು ಇಷ್ಟು ದಿವಸ ಸ್ವಾಮಿ ಇರುವವರೆಗೂ ಏನ್ ಮಾಡಿದ್ವಿ? ನನಗೆ ದರ್ಶನ ಸಿಕ್ತು, ಒಳ್ಳೆ ದರ್ಶನ ಸಿಕ್ತು, ಸ್ವಾಮಿ ನನ್ನ ಹತ್ರನೇ ಬಂದರು, ನಾಲ್ಕು ದಿವಸ ದರ್ಶನ ಇರಲಿಲ್ವಾ, ಇರ್ಲಿಲ್ವಂತೆ. ನಾನು ಇವತ್ತು ಹೋಗಿದ್ದೆ, ಫಸ್ಟ್ ಲೈನ್ ಸಿಕ್ತು, ಸ್ವಾಮಿ ಬಂದ್ರು, ನನ್ ಮುಂದೆ ನಿಂತರು, ನಾನು ಪಾದ ನಮಸ್ಕಾರ ತಗೊಂಡೆ, ನನಗೂ ಉಂಗುರ ಕೊಟ್ರು, ನನ್ನ ಮಗನ ಮದುವೆ ಮಾಡಿದ್ರು, ನನ್ನ ಮದುವೆನ ಮಾಡಿದ್ರು, ಸ್ವಾಮಿ ನನಗೆ ನಾಲ್ಕು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಊಟ ಮಾಡಿದೀನಿ ಸ್ವಾಮಿ ಜೊತೆಯಲ್ಲಿ. ಈ ಕಥೆ ಬರ್ತಾ ಇತ್ತು, ಇದನ್ನೇ ಹಂಚಿಕೊಳ್ತಾ ಇದ್ವಿ. ಯಾವುದೇ ಸಾಧನಾ ಕ್ಯಾಂಪ್ ಇರಲಿ, ಯಾವುದೇ ಈ ಡಿವೋಟೀಸ್ನ ಸಂಧಿ ಇದಿರಲಿ, ಇದನ್ನೇ ಹಂಚಿಕೊಡ್ತಾ ಇದ್ರು. ಎಷ್ಟು ಇಂಟರ್ವ್ಯೂ ಕೊಟ್ಟರೋ ಅಷ್ಟು ಹಳೆ ಡಿವೋಟಿ ಅಷ್ಟು ಮೇಲ ಮಟ್ಟಿಗಿದ್ದಾರೆ ಅಂತ ನಮ್ಮ ಭಾವನೆ. ಅವರು ಹೋದ್ರೆ ಸ್ವಲ್ಪ ನಾವು ಹಿಂದೆ ಇರ್ತೀವಿ, ಯಾಕೆಂದ್ರೆ ಎಷ್ಟು ಸ್ವಾಮಿ ಹತ್ರ ಇದಾರಪ್ಪ ಅಂತ ಹೇಳ್ಬಿಟ್ಟು. ಇದು 2011 ವರೆಗೆ ಮಾತ್ರ. 2011 ಆದ್ಮೇಲೆ ಪೂರ್ತಿ ಚೇಂಜ್ ಮಾಡ್ಬಿಟ್ಟು, ಯಾಕೆಂದ್ರೆ ಸ್ವಾಮಿಯ ಅವತಾರ ಉದ್ದೇಶ ಅದಲ್ಲ, ಅದು ಒಂದು ಕಿಂಚಿತ್ ಒಂದು ಡ್ರಾಪ್ ಇನ್ ಅ ಮೈಟಿ ಓಷನ್, ಅದಲ್ಲ. ದಟ್ ಈಸ್ ನಾಟ್ ದಿ ಮೆಸೇಜ್ ಆಫ್ ಭಗವಾನ್. ದಟ್ ಈಸ್ ಅದು ಹೇಳಿದ್ರು 31st March 1994 ಅಲ್ಲಿ. ನಾನು ಸ್ವತಃ ಕೇಳ್ತಾ ಇದ್ದೆ ಬೃಂದಾವನಲ್ಲಿ, ಈ ರೋಗ ನಿವಾರಣೆ ಮಾಡ್ಲಿಕ್ಕೋಸ್ಕರ, ರಿಂಗ್ ಕೊಡ್ಲಿಕ್ಕೋಸ್ಕರ, ಮುಂಜಿ ಮಾಡ್ಲಿಕ್ಕೋಸ್ಕರ, ಮದುವೆ ಮಾಡ್ಲಿಕ್ಕೋಸ್ಕರ ಇಷ್ಟು ದೂರ ನಾನು ಬರಬೇಕಾಗಿಲ್ಲ ಅಂತ ಹೇಳ್ತಾರೆ ಸ್ವಾಮಿ. ದೆನ್ ವಾಟ್ ಇಸ್ ದ ಪರ್ಪಸ್ ಆಫ್ ದಿ ಅವತಾರ್? ವೈ ಅವತಾರ್ ಹ್ಯಾಸ್ ಕಮ್ ಇನ್ ದ ಫಾರ್ಮ್ ಆಫ್ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ? ಆಕಾರ ನೋಡಿ ನಾವು, ಅಫ್ಕೋರ್ಸ್ ನಾವು ಆಕಾರದಲ್ಲಿ ನಾವು ವಿ ಆರ್ ಅಮೇಸ್ಡ್ ಬೈ ಹಿಸ್ ಬ್ಯೂಟಿ, ವಿ ಆರ್ ಅಮೇಸ್ಡ್ ಬೈ ಹಿಸ್ ಪ್ರೆಸೆನ್ಸ್, ಅದು ಬೇಕು. ಆದರೆ ನಾವು ಎಷ್ಟುವರೆಗೆ ಅದು? ಬಟ್ ಸ್ವಾಮಿಯ ಉದ್ದೇಶ ಅದ ಅಲ್ಲ. ಸ್ವಾಮಿಯ ಉದ್ದೇಶ ಏನು? ಸೊ ಫ್ರಮ್ ಮಿರಾಕಲ್ಸ್ ವಿ ಶುಡ್ ಟ್ರಾವೆಲ್ ಟುವರ್ಡ್ಸ್ ಮೆಸೇಜ್. ಸೊ ಮೆಸೇಜ್ ನ ನಾವು, ದಟ್ ಈಸ್ ದ ರೀಸನ್ ವೈ ಸ್ವಾಮಿ ಇಸ್ ದೇರ್. ಸ್ವಾಮಿ ಇಸ್ ವಿಡ್ರಾನ್ ಇಸ್ ಫಾರ್ಮ್. ಸೊ ಇನ್ ಸ್ವಾಮಿ ವಿಡ್ರಾ ಮಾಡಿದಾಗ ಏನಾಗುತ್ತೆ? ನಾವು ಸ್ವಾಮಿ ನೋಡಕ್ಕಾಗಲ್ಲ. ನಾವೇನ್ ನೋಡ್ತೀವಿ? ಸ್ವಾಮಿಯ ಮೆಸೇಜ್ ನ ನೋಡ್ತೀವಿ. ಸ್ವಾಮಿ ಏನ್ ಹೇಳಿದ್ದಾರೆ, ಸ್ವಾಮಿ ಏನ್ ಬೇಕು ನಮ್ಮಿಂದ, ಸ್ವಾಮಿ ಏನ್ ಬೇಕು ನಮ್ಮಿಂದ, ಏನ್ ಅಪೇಕ್ಷಾ ಇದೆ, ಅದನ್ನ ನೋಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ದಟ್ ಈಸ್ ದ ರೀಸನ್ ವೈ ಸ್ವಾಮಿ ಇಸ್ ವಿಡ್ರಾನ್ ಇಸ್ ಫಾರ್ಮ್. ಸ್ವಾಮಿ ಇಸ್ ನಾಟ್ ಗಾನ್ ಎನಿವೇರ್, ಹಿ ಹಸ್ ಗಾನ್ ಓನ್ಲಿ 2 steps ಬಿಹೈಂಡ್. ಫ್ರಮ್ ಫಿಸಿಕಲ್ ಫ್ರೇಮ್ ಹಿ ಹಸ್ ಗಾನ್ ಟು ಸೂಕ್ಷ್ಮ ರೂಪ ಅಷ್ಟೇ. ಹಿ ಇಸ್ ಸ್ಟಿಲ್ ದೇರ್. ಅವರು ನಮ್ಮನ್ನು ನೋಡ್ಲಿಕ್ಕಾಗುತ್ತಾ ಇದೆ, ನಾವು ಅವರನ್ನ ನೋಡ್ಲಿಕ್ಕಾಗ್ತಾ ಇಲ್ಲ. ಆದರೆ ಅವರು ಏನಕ್ಕೋಸ್ಕರ ಇದನ್ನ ವಿಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ವಾಮೀಸ್ ಅವತಾರ್ ಮೆಸೇಜ್ ಸ್ಟಿಲ್ ದೇರ್, ಆ ಮೆಸೇಜ್ ಕಡೆ ನಾವು ಗಮನ ಕೊಡಬೇಕು ಅಂತಾನೆ ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ ಫಿಸಿಕಲ್ ಫಾರ್ಮ್ನ. ವಾಟ್ ಈಸ್ ದ ಮೆಸೇಜ್? ವಾಟ್ ಈಸ್ ದ ಮೆಸೇಜ್? ಇದು ಸ್ವಾಮಿಯ ಸ್ವಂತ ಒಂದು ಇದರಲ್ಲಿ ಹೇಳಿದರೆ, ಸ್ವಾಮಿ ಹೇಳಿದರೆ ಎಷ್ಟೋ ವರ್ಷಗಳಿಂದೆ, ಕಣ್ಣಲ ಕಣಬಡ ದೃಶ್ಯಮ್ಮ ಗಾಂಚಿ ಸತ್ಯಮ್ಮನಿ ಎಂಚಕು ಸಂಭರಮನ, ತೆರನುದಾಗಿನ ಸತ್ಯಮ್ನು ತಿಳಿಸುಗೊನಗ ವಿಶ್ರಮಿಂಪಕ ನಾತೋಡ ವೆಡಲಿರಂಡು ಅಂತ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಇದು ತೆಲುಗು ಗೊತ್ತಾದ್ರೆ ಇನ್ನೂ ಸಂತೋಷ. ಇಲ್ಲದೆ ಗೊತ್ತಿರೋದ್ರಿಗೆ ನಾನು ಮತ್ತೆ ಹೇಳ್ತೀನಿ. ಕಣ್ಣಲ್ಲ ಕಣಬಡೆ ದೃಶ್ಯಮು ಗಾಂಚಿ ಸತ್ಯಮನಿ ಎಂಚಕು ಸಂಭ್ರಮನ, ಯಾವುದು ಕಣ್ಣಿಗೆ ಕಾಣಿಸ್ತಾ ಇದೆ ಸತ್ಯ ಅಂತ ನೆನೆಸ್ಕೋಬೇಡಿ, ಅದು ಸತ್ಯವಲ್ಲ. ತೆರನು ದಾಗಿನ ಸತ್ಯಂನ ತಿಳಿಸಿಕೊನಗ ವಿಶ್ರಮಿಂಪಕ ನಾತೋಡ ವೆಡಿಲಂಡು. ಇಂದು ಒಂದು ಪರದೆ ಇದೆ ಅಂತೆ, ಅದು ಮಾಯ ಅನ್ನೋ ಪರದೆ. ಆ ಪರದೆಯ ಹಿಂದೆ ಸತ್ಯ ಇದೆ. ಆ ಪರದೆಗೆ ಹಿಂದೆ ಸತ್ಯವನ್ನು ನಾನು ನೋಡ್ಲಿಕ್ಕಾಗುತ್ತೆ, ನೀವು ನೋಡಬಹುದು, ನಾನು ನಿಮಗೆ ತೋರಿಸ್ತೀನಿ, ನನ್ನ ಜೊತೆಯಲ್ಲಿ ಬನ್ನಿ ಅಂತ ಸ್ವಾಮಿ ಹೇಳ್ತಾರೆ. ನನ್ನ ಜೊತೆಯಲ್ಲಿ ಬನ್ನಿ ಅಂತ ಹೇಳಿದ್ರೆ ಏನು? ಫಿಸಿಕಲ್ ರೂಪನ ಸ್ವಾಮಿ ಜೊತೆಯಲ್ಲಿ ಬನ್ನಿ ಅಂತ ಹೇಳ್ತಾರಪ್ಪ. ಸ್ವಾಮಿ ಪ್ರಸಂತನಲ್ಲಿ ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗ್ತಾರಲ್ಲ, ಅವ್ರ ಜೊತೆ ಹೋಗ್ಬೇಕು. ಇದು ಫಿಸಿಕಲ್ ಅರ್ಥ. ಅವರ ಜೊತೆ ಬನ್ನಿ ಅಂತ ಹೇಳಿದ್ರೆ ಅವರ ಸಂದೇಶವನ್ನು ನಾವು ಫಾಲೋ ಮಾಡಬೇಕು ಅಂತ. ವಿಶ್ರಮಿಂಪಕ ಇದೊಂದು ಅಬ್ಜೆಕ್ಟಿವ್ ಸೇರಿಸಿದ್ದಾರೆ ಇಲ್ಲಿ. ವಿಶ್ರಮಿಂಪಕ ಸಮಯ ಇಲ್ಲ, ವಿಶ್ರಮಿಂಗ ಬೇಗ ಜೊತೆಯಲ್ಲಿ ಬೇಗ ಬನ್ನಿ, ನೀವೆಲ್ಲೋ ನೋಡ್ತಾ ಇರಬೇಡಿ, ಬೇಗ ಬನ್ನಿ ಅಂತ ಯಾವತ್ತೋ ಹೇಳಿದ್ದಾರೆ. ನಾವು ಹೋಗಿದ್ದೀವೋ ಇಲ್ಲೋ ನಮಗೆ ಗೊತ್ತಿಲ್ಲ, ನಾವು ಇದ್ದ ಜಾಗದಲ್ಲೇ ಇದ್ವಿ. ಸ್ವಾಮಿ ಹೇಳ್ತಾ ಇರಲ್ಲ, ಈ ಮೊಹರಂ ಹಬ್ಬದಲ್ಲಿ ಬೃಂದಾವನಲ್ಲಿ ಹೇಳ್ತಾ ಇದ್ರು ಒಂದ್ಸತಿ, ಆ ಮುಸ್ಲಿಮ್ಸ್ನವರು ಹೇಳ್ತಾ ಇರಲ್ಲ, ಹಸ್ಸೈನ್, ಇವತ್ತು ರಂಜಾನ್ ಬೇರೆ, ಮೊಹರಂ ಹಬ್ಬದಲ್ಲಿ ಹಸ್ಸೈನ್ ಹುಸ್ಸೈನ್, ಹಸ್ಸೈನ್ ಹುಸ್ಸೈನ್. ನೀವು ಹೈದರಾಬಾದ್ ಅಲ್ಲಿ ಹೋದ್ರೆ ನೋಡಬಹುದು, ಹಸ್ಸೈನ್ ಹುಸ್ಸೈನ್ ಅಂತ ಈ ಮೂರು ಸ್ಟೆಪ್ ಮುಂದೆ ಹೋಗ್ತಾರೆ, ಹಿಂದೆ ಹಸ್ಸೈನ್ ಹುಸ್ಸೈನ್ ಅಂದ್ರೆ ಎರಡು ಸ್ಟೆಪ್ ಹಿಂದೆ ಬರ್ತಾರೆ. ಹಾಗೆ ಸ್ವಾಮಿ ಹೇಳಿದ್ರು, ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್ ಅಂತ ಮುಂದೆ ಮೂರು ಸ್ಟೆಪ್ ಹೋಗ್ತಾ ಇದ್ರೆ ಹಿಂದೆ ಎರಡು ಸ್ಟೆಪ್ ಬರ್ತಾ ಇಲ್ಲ, ಇದ್ದ ಜಾಗದಲ್ಲಿ ನೀವು ಇದ್ದೀರಾ ಅಂತ ಹೇಳ್ತಾರೆ ಸ್ವಾಮಿ. ಸ್ನೇಹಿತರೆ, ವಿಶ್ರಮಿಂಪಗೆ ನಾಥವುಡ ವೆಡಿದು ದಂಡು ಅಂತ ಹೇಳಿದಾಗ ಏನು ಅಂತ ಹೇಳಿದ್ರೆ, ಸ್ವಾಮಿಯ ಸಂದೇಶವನ್ನ ಅಟ್ಲೀಸ್ಟ್ ನೌ ವಿ ಶುಡ್ ಗೋ ಡೀಪ್ ಇನ್ ಟು ದಟ್. ಯಾಕೆಂದ್ರೆ ಕಣ್ಣೆಲ್ಲ ಕಡಬಡ ದೃಶ್ಯಮ ಗಾಂಚಿ ಸತ್ಯಮನ ಎಂಚಕು ಸಂಭ್ರಮನ, ಯಾವುದು ಕಾಣ ಯದ್ದೃಶ್ಯಂ ತದ್ ನಶ್ಯಂ, ಯದ್ದೃಶ್ಯಂ ತದ್ ನಶ್ಯಂ, ಯಾವುದು ಕಣ್ಣಿಗೆ ಕಾಣುತ್ತದೋ ಅದು ನಶಿತು ಹೋಗುತ್ತೆ, ಯಾವುದು ಕಣ್ಣಿಗೆ ಕಾಣಲ್ವೋ ಅದೇ ಸತ್ಯ. ಉನ್ನದೊಕ್ಕಟೆ ದೈವಮೋ ಎನ್ನಟಿಕಪ್ಪನಿ ಅಂದ್ರೆ, ಯಾವುದು ಕಣ್ಣು ಕಾಣುತ್ತದೋ ಅದು ಸತ್ಯ. ದೇಹ ಕಣ್ಣು ಕಾಣ್ತದೆ, ಆತ್ಮ ಕಣ್ಣು ಕಾಣ್ತಾ ಇಲ್ಲ. ಆತ್ಮ ಸತ್ಯ, ದೇಹ ಮಿಥ್ಯ. ಈ ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ಗೆ ಆಧಾರ ಏನು? ಪುನಾದಿ, ಅದು ಫೌಂಡೇಶನ್. ಫೌಂಡೇಶನ್ ನಮ್ ಕಣ್ಣು ಕಾಣುದಿಲ್ಲ, ಬಟ್ ಅದೇ ಸತ್ಯ. ಈ ಬಿಲ್ಡಿಂಗ್ ಇವತ್ತು ಇನ್ನೊಂದು ಫ್ಲೋರ್ ಇದು ಮಾಡಬಹುದು ಅಥವಾ ಎಕ್ಸ್ಟೆಂಡ್ ಮಾಡಬಹುದು. ಇದು ಅನಿತ್ಯ, ಇಟ್ ಇಸ್ ಸಬ್ಜೆಕ್ಟ್ ಟು ಚೇಂಜ್, ಮ್ಯೂಟಬಲ್. ಬಟ್ ಆದ್ರೆ ಆಧಾರವಾಗಿ ಇರುವ ಫೌಂಡೇಶನ್ ಇದೆಯಲ್ಲ, ಅದು ಯಾವಾಗಲೂ ಚೇಂಜ್ ಆಗುದಿಲ್ಲ. ಸೊ ಯಾವುದು ಕಣ್ಣು ಕಾಣುತ್ತದೋ ಅದು ಸತ್ಯವಲ್ಲ, ಯಾವುದು ಕಣ್ಣು ಕಾಣದೇ ಇರೋ ಅವ್ಯಕ್ತವಾಗಿದೆಯೋ ಅದು ಸತ್ಯ. ಸೊ ಪರದೆ, ಈ ಮಾಯೆ ಅನ್ನೋ ಪರದೆಗೆ ಹಿಂದೆ ಸತ್ಯ ಇದೆ, ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ, ನನ್ನ ಜೊತೆಯಲ್ಲಿ ಬನ್ನಿ ಅಂತ ಹೇಳ್ತಾರೆ ಸ್ವಾಮಿ. ನನ್ ಕಣ್ಣು ಕಲಬಡಿ ದಿಶಮಗಾಂಚಿ ಸತ್ಯಮ್ಮ ನಿಯಂಚಕು ಸಂಭ್ರಮನ, ತೆರನು ದಾಗಿನ ಸತ್ಯಂನ ತಿಳಿಸಿಕೊನಗ ವಿಶ್ರಮಿಂಪಗ ನಾಥೋಡ ಬೆಡಲಿರಂಡು. ನನ್ ಹಿಂದೆ ಬನ್ನಿ ಅಂತನೂ ಹೇಳ್ತಾರ, ನನ್ ಮುಂದೆ ಹೋಗ್ತೀನಿ ನೀವು ಹಿಂದೆ ಬನ್ನಿ ಆಗ ಹೇಳಿದ್ರೆ ಯಾವಾಗ್ಲೂ ಸ್ವಾಮಿ, ನೀವು ಮುಂದೆ ಹೋಗಿ ನಾನ್ ಹಿಂದೆ ಬರ್ತೀನಿ ಅಂತ ಹೇಳುದಿಲ್ಲ, ನನ್ ಜೊತೆಯಲ್ಲಿ ಬನ್ನಿ ಅಂತ ಹೇಳ್ತಾರೆ ಸ್ವಾಮಿ. ಆಲ್ವೇಸ್ ಸೇಸ್ ಲೈಕ್ ದಟ್, ನಮ್ ಕನ್ಸಿಡರ್ ಆಸ್ ಮೈ ಫ್ರೆಂಡ್, ಬಟ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಗಾಡ್, ಯು ಕ್ಯಾನ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಆಸ್ ಮೈ ಫ್ರೆಂಡ್. ಸೊ ದಿಸ್ ಈಸ್ ದಿ ಮೆಸೇಜ್ ಆಫ್ ಭಗವಾನ್, ದಿಸ್ ಈಸ್ ದ ಮೆಸೇಜ್ ಫಾರ್ ವಾಹಿನೀಸ್. ಸೊ ವಾಹಿನಿಯಲ್ಲಿ, ಈ 15 ವಾಹಿನಿಯಲ್ಲಿ ಎಲ್ಲೇ ಹೋಗ್ಲಿ ಆತ್ಮ ಆತ್ಮ ಆತ್ಮ ಆತ್ಮ ಬಗ್ಗೆನೆ ಹೇಳಿದ್ದಾರೆ ಸ್ವಾಮಿ. ವಿದ್ಯಾ ವಾಹಿನಿಯಲ್ಲಿ ಆತ್ಮವಿದ್ಯಾ ಬಗ್ಗೆ ಹೇಳಿದ್ದಾರೆ, ಪ್ರಶಾಂತಿ ವಾಹಿನಿಯಲ್ಲಿ ಆತ್ಮಶಾಂತಿ ಬಗ್ಗೆ ಹೇಳಿದ್ದಾರೆ, ಬೇರೆ ಬೇರೆ ಬೇರೆ ವಾಹಿನಿಯಲ್ಲಿ, ಈಗ ಉಪನಿಷತ್ ವಾಹಿನಿಯಲ್ಲಿ ಪರಮ ಶಾಂತಿ ಪರಮ ಸತ್ಯದ ಬಗ್ಗೆ ಹೇಳಿದ್ದಾರೆ. 11 ಉಪನಿಷತ್ ಬಗ್ಗೆ ಸ್ವಾಮಿ ಹೇಳಿದ್ದಾರೆ. ಎಲ್ಲ 11 ಆದಿಶಂಕರಾಚಾರ್ಯ 12 ಉಪನಿಷತ್ಗೆ ಇದು ಕೊಟ್ರು, ಕಾಮೆಂಟ್ರೀಸ್ ಕೊಟ್ರು, ವ್ಯಾಖ್ಯಾನ ಕೊಟ್ರು. ಸ್ವಾಮಿ 11 ಉಪನಿಷತ್ಗೆ ಇದು ಕೊಟ್ಟಿದ್ದಾರೆ. ಸೊ ಯಾವುದೇ ವಾಹಿನಿ ನೋಡಿದ್ರೇನು, ಪ್ರೇಮ ವಾಹಿನಿ, ಪ್ರಶಾಂತಿ ವಾಹಿನಿ, ಧರ್ಮ ವಾಹಿನಿ, ಆತ್ಮಧರ್ಮದ ಬಗ್ಗೆ ಹೇಳಿದ್ದಾರೆ. ಆತ್ಮದ ಕನೆಕ್ಟೆಡ್ ಆಗಿ ಎಲ್ಲಾ ಸಂದೇಶವನ್ನು ಕೊಟ್ಟಿದ್ದಾರೆ ಸ್ವಾಮಿ. ಸ್ಪೆಷಲಿ ಪ್ರಶಾಂತಿ ವಾಹಿನಿಯಲ್ಲಿ ಇದು ನಮಗೆ ಬಹಳ ಅಗತ್ಯ. ಯಾಕೆಂತ ಹೇಳಿದ್ರೆ, ಇವತ್ತು ಶಾಂತಿ ಇಲ್ಲ, ಇದನ್ನು ಶಾಂತಿ ಬೇರೆ ಪ್ರಶಾಂತಿ ಬೇರೆ. ಶಾಂತಿ ಅನ್ನೋದು ನಮಗೆ ಲೋಕ ಇದರಲ್ಲಿ ನಮಗೆ ಹೇಗೆ ಶಾಂತಿ ಅಂದ್ರೆ, ನಮಗೆ ನಾವು ದಿನನಿತ್ಯದಲ್ಲಿ ನಾವು ಒಂದು ಯಾವುದೋ ಒಂದು ಸಂತೋಷವಿದೆ, ಒಂದು ಒಂದು ಮಗುವಿಗೆ ಪಾಸ್ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿತ್ತು. ಆ ಪ್ರಯತ್ನ ಮಾಡಿದಾಗ ಅವರಿಗೆ ಒಂದು 90% ಬಂದಾಗ ಶಾಂತಿ, ಅವತ್ತಿಗೆ ಶಾಂತಿ, ನೆಕ್ಸ್ಟ್ ಡೇ ಮತ್ತೆ ಅಶಾಂತಿ ಶುರುವಾಗುತ್ತೆ. ಸೊ ಈ ತಾತ್ಕಾಲಿಕ ಶಾಂತಿ ಇದೆಯಲ್ಲ, ದಟ್ ಈಸ್ ನಾಟ್ ಪ್ರಶಾಂತಿ. ಪ್ರಶಾಂತಿ ಅಂತ ಹೇಳಿದ್ರೆ ಎರಡು ಅರ್ಥ ಇದೆ. ಒಂದು ಪ್ರಾ ಅಂದ್ರೆ ಎಕ್ಸ್ಪ್ಯಾಂಡಿಂಗ್ ಅಂತೆ, ಸ್ವಾಮಿ ಹೇಳ್ತಾರೆ ಎಕ್ಸ್ಪ್ಯಾಂಡಿಂಗ್ ಪ್ರಶಾಂತಿ, ದಟ್ ಈಸ್ ಎವರ್ ಎಕ್ಸ್ಪ್ಯಾಂಡಿಂಗ್. ಎರಡನೇದು ಪ್ರಶಾಂತಿ ಅಂತ ಹೇಳಿದ್ರೆ ಅಟ್ಮೋಸ್ಟ್ ಪೀಸ್, ಇನ್ನರ್ ಪೀಸ್, ಸುಪ್ರೀಂ ಬ್ಲಿಸ್, ದಟ್ ಈಸ್ ಪ್ರಶಾಂತಿ. ಸೊ ಈ ಪ್ರಶಾಂತಿ ನಮಗೆ ಬೇಕಾಗಿದೆ, ಅದಕ್ಕೆ ಪ್ರಶಾಂತಿ ನಿಲಯಂ, ಸ್ವಾಮಿ ಪುಟ್ಬರ್ತಿಗೆ ಹೋದಾಗ ಪ್ರಶಾಂತಿ ನಿಲಯಂ, ದಟ್ ವಿ ಗೆಟ್ ಸುಪ್ರೀಂ ಪೀಸ್. ಅಲ್ಲಿ ಕಂಡೀಷನ್ಸ್, ಅಲ್ಲಿ ವಾತಾವರಣ, ಕಾಂಪೌಂಡ್ ಒಳಗಡೆ ಹೋದ್ರೇನೋ ಒಂದು ಪ್ರಶಾಂತವಾದ ಅಟ್ಮಾಸ್ಫಿಯರ್ ಇದೆ. ಆ ಪ್ರಶಾಂತವಾದ ಅಟ್ಮಾಸ್ಫಿಯರ್ ನಿಮ್ ಮನೆಯಲ್ಲಿ ನೀವು ಮಾಡಬಹುದು ಅಂತ ಹೇಳ್ತಾರೆ ಸ್ವಾಮಿ. ಮೇಕ್ ಎವ್ರಿ ಹೋಮ್ ಎ ಪ್ರಶಾಂತಿ ಅಂತ ಹೇಳ್ತಾರೆ. ನಮ್ಮ ಮನೆಯನ್ನೇ ಪ್ರಶಾಂತಿ ನಿಲಯಂ ಆಗಿ ಮಾಡಬೇಕು. ಅದಕ್ಕೆ ಏನ್ ಮಾಡಬೇಕು, ಪ್ರಶಾಂತಿ ನಿಲಯಂನಲ್ಲಿ ಹೇಗೆ ನಾವು ಬೆಳಗ್ಗೆಯಿಂದ ಸಾಂಜೆ ತನಕ ಕಾರ್ಯಕ್ರಮ ಇದೆಯೋ ಅದೇ ರೀತಿ ನಮ್ಮ ಮನೆಯಲ್ಲಿ ಮಾಡಬೇಕು. ಓಂಕಾರ, ಸುಪ್ರಭಾತ, ಭಜನೆ ಕಾರ್ಯಕ್ರಮ, ವೇದ ಚಾಂಟಿಂಗ್, ಮತ್ತೆ ಸೇವೆ ಮಾಡೋದು, ಇದೆಲ್ಲ ಇದೆಯಲ್ಲ ನಮ್ಮ ದಿನಚರಿ ದೈನಂದಿನ ಚಟುವಟಿಕೆಗಳಿಗೆ ಏನೇ ಇದೆಯೋ ಅದು ಬಿಟ್ಟು ಇದನ್ನು ಮಾಡ್ತಾ ಇದ್ರೆ ನಮ್ಮ ಮನೆಯೇ ಪ್ರಶಾಂತಿ ನಿಲಯಂ ಆಗುತ್ತೆ. ಸ್ವಾಮಿ ನಮ್ಮ ಮನೆಯಲ್ಲೇ ಇರ್ತಾರೆ. ಸೊ ಇದು ಒಂದು ಸಂದೇಶ ಪ್ರಶಾಂತಿ ವಾಹಿನಿಯಲ್ಲಿ. ಎರಡನೇದು ಏನಂತ ಹೇಳಿದ್ರೆ, ಎರಡು ಮೂರು ಅಡಚಣೆಗಳಿದೆ. ಒಂದು ಮನಸ್ಸು, ಈ ಮನಸ್ಸನ್ನ ಫಾಲೋ ಮಾಡಿದ್ರೆ ಶಾಂತಿ ಯಾವಾಗಲೂ ಸಿಗೋದಿಲ್ಲ, ಪ್ರಶಾಂತಿನೂ ಸಿಗೋದಿಲ್ಲ. ಸೊ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ಈ ಇಂಪಲ್ಸಸ್ ಅಂತ ಹೇಳ್ತಾರೆ ಸ್ವಾಮಿ ಪ್ರಶಾಂತಿ ವಾಹಿನಿಯಲ್ಲಿ. ಇಂಪಲ್ಸಸ್ ಅಂದ್ರೆ, ಈ ನಮಗೆ ಏನಾಗಿದೆ ಅಂದ್ರೆ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದೆ, ಬಟ್ ಆದ್ರೆ ವಾಸನೆಗಳಂತೆ ಒಂದಿದೆ. ಇವತ್ತು ಹೇಗೆ ಅವರು ವೇದದಲ್ಲಿ ಹೇಗೆ ಅವರಿಗೆ ಲೇಡೀಸ್ ಎಲ್ಲೇ ನೋಡಿದ್ರೆ, ನಾವು ಲೇಡೀಸ್ ವೇದದಲ್ಲಿ ಇಷ್ಟು ಇಂಟ್ರೆಸ್ಟ್ ಇದ್ದು ನಾವು ಕೇಳಿಲ್ಲ. ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಅದು ಸುಬ್ರಹ್ಮಣ್ಯ ಸಮಿತಿಯಲ್ಲಿ ಇಷ್ಟು ಚೆನ್ನಾಗಿ ವೇದ ಹೇಳ್ತಾರೆ. ಅವರಿಗೆಲ್ಲ ಹೇಗೆ ಬಂತು ವೇದ? ವಾಸನಾ, ಪೂರ್ವ ಜನ್ಮದ ವಾಸನಾ, ಅದು ಸಂಸ್ಕಾರ ಇದೆ. ಈ ಜನ್ಮದಲ್ಲಿ ಬಂದಿದ್ದಲ್ಲ ಅದು. ಇವತ್ತು ಅವರಿಗೆ ಬಹಳ ಚೆನ್ನಾಗಿ ಅವನು ಮಾತಾಡ್ದ, ಮತ್ತೆ ರವಿ ಎಷ್ಟು ಚೆನ್ನಾಗಿ ಹಾಟಿ ಮಾಡ್ದ, ಇದು ಹೇಗೆ? ಇದು ವಾಸನಸ್. ಈ ವಾಸನಸ್ಸು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಇಂಪಲ್ಸಸ್ ಅಂದ್ರೆ ನೆಗೆಟಿವ್ ಇಂಪಲ್ಸಸ್ ಸ್ವಲ್ಪ ಇದು ರೋಡ್ ಬ್ಲಾಕ್ ತರ ನಾವು ಸಾಧನೆಗೆ ಬರ್ತಾ ಅಡ್ಡ ಬರ್ತಾ ಇರ್ತದೆ, ಅದನ್ನ ದಾಟಿ ನಾವು ಹೋಗ್ಬೇಕು. ಅದೇ ಸಾಧನ. ಆ ಇಂಪಲ್ಸಸ್ ಏನಿದೆ, ಆ ಇಂಪಲ್ಸಸ್ ನ ಕಂಟ್ರೋಲ್ ಮಾಡಿಕೊಂಡು ನಾವು ಸಾಧನೆ ಮಾರ್ಗದಲ್ಲಿ ಹೋಗ್ಬೇಕು. ಅದಕ್ಕೆ ಮೂರಿದೆ, ಒಂದು ಸರೆಂಡರ್, ಇನ್ನೊಂದು ಪ್ರೇಯರ್, ಮೂರನೇದು ಸರ್ವಿಸ್. ಸರ್ವಿಸ್ ಮಾಡಿದಾಗ, ಪ್ರೇಯರ್ ಮಾಡಿದಾಗ, ಭಜನೆ ಅಥವಾ ವೇದ ಚಾಂಟಿಂಗ್ ಅಥವಾ ಸಂಕೀರ್ತನ ನಾಮಸ್ಮರಣೆ ಜಪ ಮಾಡ್ತಾ ಮಾಡ್ತಾ ಮಾಡ್ತಾ, ಮೊದಲನೇದು ಸರೆಂಡರ್. ಫಸ್ಟ್ ಸರೆಂಡರ್ ಆಗಬೇಕು. ವಿ ಶುಡ್ ಸರೆಂಡರ್ ಟು ಸ್ವಾಮಿ ದಟ್ ಯು ಆರ್ ದಿ ಡೂಯರ್, ಐ ಆಮ್ ದ ಡೂ, ಐ ವಿಲ್ ಡೂ ವಾಟ್ ಯು ಸೇ ಅನ್ನೋ ಸರೆಂಡರ್ ಇದೆಯಲ್ಲ, ಅದು ಮೊದಲನೇದು. ಎರಡನೇದು ಪ್ರೇಯರ್ ಮಾಡಬೇಕು. ಕೃಷಿ ಉಂಟೆ ಕೃಪ ಉಂಟಿಂದಿ ಅಂತ ಹೇಳ್ತಾರೆ. ಕೃಷಿ ಇಲ್ಲದೇನೆ ಓ ಶಾಂತಿಯಾಗಿರ್ಬೇಕು ಅಂತ ಹೇಳಿದ್ರೆ ಮತ್ತೆ ಫುಲ್ ಡೇ ನಿದ್ದೆ ಮಾಡ್ತಾ ಹೋಗ್ತಾರೆ. ಶಾಂತಿಯಾಗಿದ್ರೆ ಅದು ಶಾಂತಿ ಅಲ್ಲ, ದಟ್ ಈಸ್ ನಾಟ್ ಶಾಂತಿ. ಸೋಮಾರ್ತನ ಅಂತ ಹೇಳ್ತಾರೆ. ಯು ಶುಡ್ ಡೂ ಆಕ್ಷನ್ ಅಂತ ಹೇಳ್ತಾರೆ ಸ್ವಾಮಿ. ಯು ಶುಡ್ ಡೂ ಆಕ್ಷನ್. ಆ ಆಕ್ಷನ್ ನಲ್ಲಿ ಕೂಡ ಎವ್ರಿ ಚಾಲೆಂಜ್ ನ ನಾವು ತಗೋಬೇಕು. ಎರಡನೇದು ವಿ ಶುಡ್ ಹ್ಯಾವ್ ಈಕ್ವಾನಿಮಿಟಿ. ಸುಖ ದುಃಖ ಸುಖ ದುಃಖೇ ಸಮಯಕೃತ್ವ ಲಾಭೋ ಲಾಭೋ ಜಯ ಜಯ. ಸುಖ ದುಃಖಮು ನಾನು ಸಮಮುಗಾ ಭಾವಿಸಿ ಬ್ರತುಕಟೇ ಭಕ್ತಿ ನಾಕು ಅಂತ ಹೇಳ್ತಾರೆ ಸ್ವಾಮಿ. ಸುಖ ಮತ್ತೆ ದುಃಖವನ್ನ ಕರೆಕ್ಟ್ ಆಗಿ ಒಂದೇ ಲೆವೆಲ್ ಅಲ್ಲಿ ತಗೊಳ್ಳದೆ ಭಕ್ತಿ, ಭಜನೆ ಮಾಡೋದಲ್ಲ ಭಕ್ತಿ. ಭಕ್ತಿ ಅಂತ ಹೇಳಿದ್ರೆ ಏನು ಅಂದ್ರೆ, ನಮಗೆ ಒಂದು ಡಿಸಪಾಯಿಂಟ್ಮೆಂಟ್ ಬಂತು, ಅದು ನಮ್ಗೆ ಒಳ್ಳೇದಂತ ತಗೋಬೇಕಂತೆ. ನಮಗೆ ಒಂದು ಖುಷಿ ಆಯ್ತು, ಬಹಳ ಆನಂದವಾಗಿ ನಾವು ವಿ ಶುಡ್ ನಾಟ್ ಕುಣಿದಾಡಬಾರದು. ಒಂದು ಫೇಲಿಯರ್ ಬಂದ್ರೆ ವಿ ಶುಡ್ ನಾಟ್ ಗೋತ್ ಪಾತಾಳಕ್ಕೂ ಹೋಗಬಾರದು. ಸಮಚಿತ್ತವಾಗಿ ಸಮರಸವಾಗಿ ಇರೋದು ಭಕ್ತಿಯಂತೆ. ಕೀರ್ತಿ ಅಪಕೀರ್ತಿ ಒಕ್ಕ ಮೂರ್ತಿಗನೇ ಭಾವಿಸಿ ಬ್ರತುಕಟೆ ಭಕ್ತಿ ಪದಮು ಅಂತ ಹೇಳ್ತಾರೆ ಸ್ವಾಮಿ. ಕೀರ್ತಿ ಅಪಕೀರ್ತಿ, ಕೆಲವೊಮ್ಮೆ ಕೀರ್ತಿ ಸಿಗುತ್ತೆ, ಕೆಲವೊಮ್ಮೆ ಅಪಕೀರ್ತಿ ಸಿಗುತ್ತೆ. ಅದನ್ನು ಒಕ್ಕೆ ಮೂರ್ತಿ, ಒಂದು ಮೂರ್ತಿಯಾಗಿ ತಗೋಬೇಕಂತೆ. ಎಷ್ಟು ಚೆನ್ನಾಗಿ ಹೇಳಿದಾರೆ ಸ್ವಾಮಿ ನೋಡಿ. ಕೀರ್ತಿ ಅಪಕೀರ್ತಿ ಒಕ್ಕ ಮೂರ್ತಿಗನೇ ಭಾವಿಸಿ ಬ್ರತುಕಟೆ ಭಕ್ತಿ ಪದಮು, ಅದೇ ಭಕ್ತಿ. ಸುಖ ದುಃಖಮುಲನು ಸಮಮುಗ ಭಾವಿಸಿ ಬ್ರತುಕಟೆ ಭಕ್ತಿ. ಇದೇನೆ, ದಿಸ್ ಇಸ್ ದ ಎಸೆನ್ಸ್ ಆಫ್ ಗೀತಾ. ಸೊ ದಿಸ್ ಇಸ್ ದ ಎಸೆನ್ಸ್ ಆಫ್ ಗೀತಾ ವಾಹಿನಿ. ದಿಸ್ ಇಸ್ ದ ಎಸೆನ್ಸ್ ಆಫ್ ಎಂಟೈರ್ ಪ್ರಶಾಂತಿ ವಾಹಿನಿ. ಇದನ್ನೇ ಇಂಗ್ಲಿಷ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಹುಡುಗರಿಗೆ ಎಮೋಷನಲ್ ಕೋಶಂಟ್ ಅಂತ ಹೇಳ್ತೀವಿ. ಎಮೋಷನಲ್ ಕೋಶಂಟ್ ಅಂತ ಹೇಳಿದ್ರೆ ಏನು, ತೀರೆ ದೇರ್ ಆರ್ ಟೂ ಥಿಂಗ್ಸ್. ಒನ್ ಇಸ್ ರಿಯಾಕ್ಷನ್, ಎರಡನೇದು ರೆಸ್ಪಾನ್ಸ್. ಒಂದು ಘಟನೆ ನಡೆದ್ರೆ ರೆಸ್ಪಾಂಡ್ ಮಾಡ್ತೀವ, ರಿಯಾಕ್ಟ್ ಮಾಡ್ತೀವ. ಇಫ್ ಯು ರೆಸ್ಪಾಂಡ್ ಅನುಕ್ರಿಯಾ ಅಂತ ಹೇಳ್ತೀವಿ. ಇಫ್ ವಿ ರಿಯಾಕ್ಟ್ ಪ್ರತಿಕ್ರಿಯಾ, ಪ್ರತಿಕ್ರಿಯಾ ಅನುಕ್ರಿಯಾ. ರೆಫ್ಲೆಕ್ಷನ್, ಒಂದು ಇಂಪಲ್ಸ್, ಇನ್ನೊಂದು ಇಂಟ್ಯೂಟಿವ್. ಇಂಟ್ಯೂಟಿವ್ ಅನ್ನೋದು ಹಾರ್ಟ್ ಇಂದ ಬರೋದು, ಇಂಪಲ್ಸ್ ಅನ್ನೋದು ಮನಸ್ಸಿಂದ ಬರೋದು. ಸೊ ಇಂಪಲ್ಸಿವ್ ಆಕ್ಷನ್ ಈಸ್ ಅ ಕ್ವಾಲಿಟಿ ಆಫ್ ಎ ಟೆರರಿಸ್ಟ್. ಇಂಟ್ಯೂಟಿವ್ ಆಕ್ಷನ್ ಈಸ್ ಅ ಕ್ವಾಲಿಟಿ ಆಫ್ ಎ ಸೈಂಟ್. ಸ್ವಾಮಿಗೆ ಅಥವಾ ಅವತಾರ ಪುರುಷಗಳಿಗೆ ಯಾವಾಗಲೂ ಮನಸ್ಸು ಯಾವಾಗಲೂ ಸಮವಾಗಿರ್ತದೆ. ದೇ ಡೋಂಟ್ ಗೆಟ್ ಡಿಸಪಾಯಿಂಟ್ಮೆಂಟ್. ಶ್ರೀರಾಮದ ಎಕ್ಸಾಂಪಲ್ ತಗೊಳ್ಳಿ. ಸ್ವಾಮಿನೇ ಹೇಳಿದ್ದಾರೆ, ರಾಮ ಕಾಡಿಗೆ ಹೋಗಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು, ಆ ಇದರಲ್ಲಿ ಕೂಡ ಸಂತೋಷವಾಗಿದ್ರಂತೆ ಅವರು. ಆ ಇದರಲ್ಲಿ ಎಷ್ಟು ಸಂತೋಷವಾಗಿದ್ರಂದ್ರೆ, ಪಟ್ಟಾಭಿಷೇಕ ಮಾಡಬೇಕು, ನಾಳೆ ಪಟ್ಟಾಭಿಷೇಕ ಅಂದ್ರೆ ಎಷ್ಟು ಸಂತೋಷವಾಗಿ, ನಾವೆಲ್ಲ ಹೇಗೆ ಸಂತೋಷವಾಗಿರ್ತೀವಿ, ನಮಗೆ ಪವರ್ ಬರ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಸಂತೋಷವಾಗಿರ್ತೀವಿ. ಅದೇ ಸಂತೋಷ ಕಾಡಿಗೆ ಹೋಗಿ ಅಂತ ಹೇಳಿದಾಗಲೂ ಅದೇ ಸಂತೋಷವಿರುತ್ತೆ. ದಿಸ್ ಇಸ್ ಪ್ರಶಾಂತಿ. ಕೃಷ್ಣ ಇನ್ ದ ಬ್ಯಾಟಲ್ ಫೀಲ್ಡ್ ಹಿ ಸಿಂಗ್ ಎ ಸಾಂಗ್. ಯಾರನ್ನೋ ಒಬ್ರು ಗಣ್ಣು ಉತ್ಕೊಂಡು ನಿಮ್ಗೆ ಇವಾಗ ನಾನು ಶೂಟ್ ಮಾಡ್ತೀನಿ ಅಂತ ಹೇಳಿದಾಗ, ವಿಲ್ ಎನಿಬಡಿ ಸಿಂಗ್ ಎ ಸಾಂಗ್? ನೋ. ಸಾಯಿ ಡಿವೋಟಿ ವಿ ಸಿಂಗ್ ಎ ಭಜನ್, ದಟ್ ಇಸ್ ಡಿಫ್ರೆಂಟ್. ನೋಡಿ ವಿಲ್ ಸಿಂಗ್ ಎ ಸಾಂಗ್, ಬಟ್ ಕೃಷ್ಣ ಡಿಡ್ ಇಟ್. ದಟ್ ಈಸ್ ಪ್ರಶಾಂತಿ. ಜೀಸಸ್ ಕ್ರೈಸ್ಟ್ ಡಿಡ್ ಇಟ್. ಆ ಇದರಲ್ಲಿ ಅವರನ್ನ ಕ್ರೂಸಿಫೈ ಮಾಡಿದಾಗ ಎಷ್ಟು ನೋವಾಗಿರ್ಬೋದು. ಒಂದು ಕಾಲ್ ಜಾರಿ ಬಿದ್ರೆ ನಮ್ಗೆ ನೋವಾಗುತ್ತೆ. ಅವರು ಕೈನ ಇದು ಮಾಡಿ ಇದರಲ್ಲಿ ಕ್ರೂಸಿಫೈ ಮಾಡಿದಾಗ್ಲೂ ನಗ್ತಾ ಇದ್ರು. ನಗ್ಬಿಟ್ಟು ಬೇರೆ ಯಾರಿಗೂ ತೊಂದರೆ ಕೊಡಬೇಡಿ, ಅವ್ರು ಗೊತ್ತಿಲ್ಲದೆ ದೇ ನೋ ನಾಟ್ ವಾಟ್ ದೇ ಡೂ, ಪ್ಲೀಸ್ ಪಾರ್ಡನ್ ದೆಮ್ ಅಂತ ಆಗ್ಲೂ ಪ್ರೇಯರ್ ಮಾಡು. ದಟ್ ಈಸ್ ಪ್ರಶಾಂತಿ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 1991 ಫೌಂಡೇಶನ್ ನಲ್ಲಿ 1990 ಫೌಂಡೇಶನ್ ಟೈಮ್ನಲ್ಲಿ ಆಗಿದ್ದ ಪ್ರೆಸಿಡೆಂಟ್ ವೆಂಕಟರಾಮನ್ ಅವರು ಬರಬೇಕಾಗಿತ್ತು. ಸಮಯ ಹೋಗ್ತಾ ಇದೆ. ಆ ಫೌಂಡೇಶನ್ ಸೆರೆಮನಿ ಎಷ್ಟು ಆ ಟೈಮ್ ಹೋಗ್ಬೇಕೋ ಅದು ನಡೀಬೇಕೋ ಅದು ಸಮಯ ತೀರಾ ಹೋಗ್ತಾ ಇದೆ, ಯಾಕೆಂದ್ರೆ ಫ್ಲೈಟ್ ಲೇಟ್ ಆಗಿ ಬಂತು ಮತ್ತೆ ಅಲ್ಲಿಂದ ಏರ್ಪೋರ್ಟ್ ಇಂದ ಬರಲಿಕ್ಕೆ ಸ್ವಲ್ಪ ತಡೆಯಾಯಿತು ವೆಂಕಟರಾಮನ್ ಅವರಿಗೆ. ಆಗ ಐ ಡೋಂಟ್ ಥಿಂಕ್ ಪುಟ್ಟಪರ್ತಿ ಏರ್ಪೋರ್ಟ್ ಇರಲಿಲ್ಲ, ಬೆಂಗಳೂರಿಂದ ಬರಬೇಕಾಗಿತ್ತು ಅಂತ ಕಾಣಿಸುತ್ತೆ. ಅವಾಗ ಬರ್ತಾ ಇದ್ರು, ಬಟ್ ಸ್ವಾಮಿ ವಾಸ್ ವೆರಿ ವೆರಿ ರಿಲ್ಯಾಕ್ಸ್ಡ್. ಎಲ್ಲರಿಗೂ ಬಹಳ ವೆರಿ ವೆರಿ ದೇ ವೆರ್ ವೆರಿ ಆಂಕ್ಷಿಯಸ್, ಸ್ವಾಮಿ ಸಮಯ ಕಳೆದೋಗ್ತಾ ಮುಹೂರ್ತ ಟೈಮ್ ಇಸ್ ಓವರ್ ನೋ ಪ್ರಾಬ್ಲಮ್. ಸ್ವಾಮಿ ವಾಸ್ ವೆರಿ ವೆರಿ ರಿಲ್ಯಾಕ್ಸ್, ದಟ್ ಈಸ್ ಪ್ರಶಾಂತಿ. ಆ ಟೈಮ್ ಬಂತು, ಚೀಫ್ ಗೆಸ್ಟ್ ಎಲ್ಲಿ ಬರ್ತಾ ಇರಲಿ ಅವ್ರು ನನ್ನ ಜೊತೆ ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಸ್ವಾಮಿ ಆ ಟೈಮ್ ಹೋದ್ರು, ಇನಾಗ್ರೇಷನ್ ಮಾಡಿದ್ರು, ಕುಂಕುಮ ಎಲ್ಲ ಹಾಕಿದ್ರು, ದಿ ಪೂಜಾ ವಾಸ್ ಓವರ್. ಸುಪ್ರೀಂ ಲಾರ್ಡ್ ಡಿಡ್ ಇಟ್. ಹಿ ಡಿಡ್ ನಾಟ್ ಗೆಟ್ ಅಫ್ರೇಡ್, ಹಿ ಡಿಡ್ ನಾಟ್ ಗೆಟ್ ಪರ್ಪ್ಲೆಕ್ಸ್, ಏನಾಗಿಲ್ಲ. ಹಿ ಡಿಡ್ ನಾಟ್ ಲೂಸ್ ಇಸ್ ಕೂಲ್, ಹಿ ವಾಸ್ ವೆರಿ ವೆರಿ ಕೂಲ್. ನೀವು ಹೇಳ್ಬೋದು ಸ್ವಾಮಿ ದೇವರು ಅಂತ. ಈ ಪ್ರಶಾಂತಿ ಅನ್ನೋದು ದೇವರ ಗುಣ. ಸೊ ನಮಗೂ ಆ ದೇವರ ಗುಣ ಬರಬೇಕು, ಆ ದೇವರ ಗುಣ ನಮಗೂ ಬರಬೇಕು. ದಟ್ ಈಸ್ ವೈ ವಿ ಪ್ರೇ ಟು ಸ್ವಾಮಿ ಟು ಗಿವ್ ಅಸ್ ಶಾಂತಿ. ದಟ್ ಈಸ್ ವೈ ಎವ್ರಿ ಪ್ರೇಯರ್ ಶಾಂತಿ ಶಾಂತಿ ಶಾಂತಿವಿ ಅಂತ ಹೇಳ್ತೀವಿ. ಇವತ್ತು ನಾವು ಭಜನೆ ಆದ್ಮೇಲೆ ಶಾಂತಿ ಶಾಂತಿ ಅಂತ ಹೇಳ್ತೀವಿ. ಆ ಶಾಂತಿ, ಆ ಶಾಂತಿ ಬೇಕು. ನಿಮ್ಮಲ್ಲಿ ಇರುವ ಗುಣ ನಮಗೆ ಬೇಕು, ನಿಮ್ಮಲ್ಲಿ ಇರುವ ಶಾಂತಿ ನನಗೆ ಕೊಡಿ. ನೀವು ದುಡ್ಡು ಕೊಡಬೇಡಿ, ನನ್ನ ಹತ್ರ ದುಡ್ಡಿದೆ, ಎಜುಕೇಶನ್ ಇದೆ. ಸ್ವಾಮಿ ಅದನ್ನೇ ಹೇಳಿದ್ರು ಗೀತಾಂಜಲಿ, ಸಾಯಿ ಗೀತಾಂಜಲಿಯಲ್ಲಿ. ನಾವು ಇನಾಗ್ರೇಷನ್ 1998, ಐ ಸ್ಟಿಲ್ ರಿಮೆಂಬರ್ 28 May 1998 ನಾವೆಲ್ಲ ಭಜನೆ ಮಾಡ್ತಾ ಇದ್ವಿ, ಸ್ವಾಮಿ ಇನಾಗ್ರೇಟ್ ಮಾಡಿದ್ರು. ಆವಾಗ ಒಂದು ಮಾತನ್ನು ಹೇಳಿದ್ರು ಸ್ವಾಮಿ, ಏನಂತ ಹೇಳಿದ್ರೆ, ಭಗವಂತನ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದು ಇಲ್ವೋ, ದೇವರ ಹತ್ರ ಯಾವುದು ಇದೆಯೋ, ಅದು ದೇವರ ಹತ್ರ ಮಾತ್ರ ಇದೆ, ಅದನ್ನ ನಾವು ಕೋರ್ಬೇಕಂತೆ. ಎಜುಕೇಶನ್ ಓದ್ಬೋದು, ನಾವು ಪಡಿಬಹುದು, ಕೆಲಸ ನಮ್ಮ ಎಫರ್ಟ್ ಹಾಕಿದ್ರೆ ಸಿಗುತ್ತೆ, ಹಣ ಸಂಪಾದನೆ ಮಾಡಬಹುದು, ಮನೆ ಕಟ್ಸಬಹುದು, ಮಕ್ಕಳಾಗಬಹುದು, ಬ್ಯಾಂಕ್ ಡೆಪಾಸಿಟ್, ಇದೆಲ್ಲ ನಾವು ನಮ್ಮ ಎಫರ್ಟ್ ಹಾಕಿದ್ರೆ ಬರ್ತದೆ. ಬಟ್ ಆದ್ರೆ ಇದು ದೇವರು ಕೊಡಬೇಕಾಗಿಲ್ಲ. ದೇವರಂದ್ರೆ ಒಂದು ಏನಂದ್ರೆ ಅನುಗ್ರಹ ಬೇಕು, ಗ್ರೇಸ್ ಬೇಕು, ಎರಡನೇದು ನಮಗೆ ಶಾಂತಿ ಬೇಕು. ಶಾಂತಿ ದೇವರ ಹತ್ರನೇ ಇದೆ ಅಂತೆ, ನಮ್ಮ ಹತ್ರ ಇದೆ, ಗೂಢವಾಗಿದೆ, ಆತ್ಮಸ್ವರೂಪನೇ ಶಾಂತಿ. ಆದ್ರೆ ನಾವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಸೊ ದೇವರು ಬ್ಲೆಸ್ಸಿಂಗ್ಸ್ ಮಾಡಿ ಆ ಶಾಂತಿನ ನಾವು ಕೊಡಬೇಕು. ಸೊ ಶಾಂತಿ ಬೇಕು ಅಂತ ಹೇಳ್ಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಯಾವ್ದು ಇಲ್ಲೂ ಅದರ ಪ್ರಾರ್ಥನೆ ಮಾಡಿ, ನಿಮ್ಮ ಹತ್ರ ಇರೋದನ್ನ ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳಿದ್ರು ಸ್ವಾಮಿ. ಸೊ ಅದರಿಂದ ಶಾಂತಿ ಬೇಕು ಅಂತ ಹೇಳ್ಬಿಟ್ಟು ನಾವು ವಿ ಶುಡ್ ಲುಕ್ ಫಾರ್ ಶಾಂತಿ, ವಿ ಶುಡ್ ಆಸ್ಕ್ ಫಾರ್ ಶಾಂತಿ ವಿತ್ ಸ್ವಾಮಿ. ಅಂಡ್ ಸ್ವಾಮಿ ಹ್ಯಾಸ್ ಗಾಟ್ ಪ್ರಶಾಂತಿ, ಹಿ ಕ್ಯಾನ್ ಗಿವ್ ಇಟ್ ಟು ಅಸ್. ಸೊ ಈ ಎರಡು ಮೂರು ಇದು ಏನಂತ ಹೇಳಿದ್ರೆ, ಒಂದು ಮನಸ್ಸು ಬಗ್ಗೆ ಹೇಳಿದೆ, ಎರಡನೇ ಇಂಪೆಡಿಮೆಂಟ್ ಏನಂತ ಹೇಳಿದ್ರೆ, ಇದು ಇವತ್ತಿನ ಸಮಾಜದಲ್ಲಿ ಬಹಳ ಅಗತ್ಯ. ಯಾಕೆಂದ್ರೆ ಮಕ್ಕಳಿಂದ ಹೇಳುದು ಹಿರಿಯವರು ಕಿರಿಯವರು ಎಲ್ಲರೂ ಫಾಲೋ ಮಾಡುವಂತದ್ದು ಏನಂದ್ರೆ, ಯೂನಿಟಿ ಆಫ್ ಥಾಟ್ ವರ್ಡ್ ಅಂಡ್ ಡೀಡ್. ಅದು ಇಲ್ಲ ನಮ್ಮಲ್ಲಿ, ಅದು ಇಲ್ಲದೆ ಹೋದ್ರೆ ಶಾಂತಿಗೆ ಭಂಗ ಆಗುತ್ತಂತೆ, ಶಾಂತಿಗೆ ಅಡಚಣೆ ಆಗುತ್ತೆ, ಶಾಂತಿ ನಮಗೆ ಸಿಗೋದಿಲ್ಲ. ಇವತ್ತು ಶಾಂತಿ ಇಲ್ಲ ಯಾಕೆ ಅಂತ ಹೇಳಿದ್ರೆ, ನಾವು ಯೋಚನೆ ಮಾಡೋದೊಂದು, ನಾವು ಮಾತಾಡೋದೊಂದು, ನಾವು ಕ್ರಿಯೆ ರೂಪದಲ್ಲಿ ತೋರಿಸೋದು ಮೂರಾಗಿದೆ. ಯೋಚನೆ ನಾವು ಮಾಡುವಂಥದ್ದು ನಾವು ಮಾತು ಮೂರು ಒಂದಾಗಿದ್ರೆ ಕರೆಕ್ಟ್ ಆಗಿರುತ್ತೆ. ಭಾಷಣ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಟಾಕ್ ಬಟ್ ಐ ಎಮ್ ಫಾಲೋಯಿಂಗ್ ಪ್ರಶಾಂತಿ, ಐ ಡೋಂಟ್ ನೋ, ಸ್ವಾಮಿ ಹ್ಯಾಸ್ ಟು ಸೇ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಬರೀ ಮಾತು ಮಾತು ಮಾತು ಮಾತು ಇದು ಮಾಡಬೇಡಿ, ಸ್ವಲ್ಪ ಸೈಲೆನ್ಸ್ ಫಾಲೋ ಮಾಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಚೆಪ್ಪವತ್ಸನು ಕೋಟಿ ಚೆಯ್ಯಬೇಕ ಒಕಟಿ, ಚೆಪ್ಪವತ್ಸನು ಅದು ಇನ್ನೊಂದು ಹೇಳಿದ್ರೆ, ಮಾಟಲು ಚೂಸ್ತೇ ಕೋಟಲು ದಾಟ್ತಾಯಿ, ಚಿತ್ರದುರ್ಗ ಕೋಟೆ ಇದೆಯಲ್ಲ ದಾಟಿ ಹೋಗುತ್ತದೆ ಮಾತು ನೋಡಿದ್ರೆ, ಕಾಲು ಚೂಸ್ತೇ ಕಡಬ ದಾಟದು, ಮಾತು ಮಾತು ಇದೆಯಲ್ಲ ಮಾಟಲು ಚೂಸ್ತೇ ಕೋಟಲು ದಾಟ್ತಾಯಿ, ಕಾಲು ಚೂಸ್ತೇ ಕಡಬ ದಾಟದು. ಈ ವಾಸ್ಕಾಲ್ ಇದೆಯಲ್ಲ ಅದನ್ನ ದಾಟಿ ಹೋಗೋದಿಲ್ವ ಅಂತ ಕಾಲು, ಬಟ್ ಮಾತಾಡ್ತಾರೆ. ಇವತ್ತು ಆ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ, ಆ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಇವತ್ತು ಶಾಂತಿ ಇಲ್ಲ ಅಂತ ಒಂದು ಚಾಪ್ಟರೇ ಅದ ಮೇಲೆ ಹೇಳಿದ್ದಾರೆ ಸ್ವಾಮಿ. ಸೊ ಥಾಟ್ ವರ್ಡ್ ನಾವು ಏನ್ ಹೇಳ್ತೀವೋ ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ನಾವು ಏನ್ ಯೋಚನೆ ಮಾಡ್ತೀವೋ ಅದನ್ನ ಹೇಳಬೇಕು, ಯಾವ್ದನ್ನ ಹೇಳಬೇಕೋ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ದಟ್ ಇಸ್ ವೈ ಸ್ವಾಮಿ ಆಲ್ವೇಸ್ ಕೀಪ್ ಸೇಯಿಂಗ್ ದ ಪ್ರಾಪರ್ ಸ್ಟಡಿ ಆಫ್ ಮ್ಯಾನ್ ಕೈಂಡ್ ಇಸ್ ಮ್ಯಾನ್, ದ ಪ್ರಾಪರ್ ಸ್ಟಡಿ ಆಫ್ ಮ್ಯಾನ್ ಕೈಂಡ್ ಇಸ್ ಮ್ಯಾನ್. ಎಷ್ಟೋ ಸತಿ ನಾವು ಡಿಸ್ಕೋರ್ಸಸ್ ಅಲ್ಲಿ ಕೇಳಿದ್ವಿ. ಸೊ ಇದನ್ನ ನಾವು ಫಾಲೋ ಮಾಡಿದ್ರೆ ನಮಗೆ ಶಾಂತಿ ಸಿಗುತ್ತೆ. ಆದರೆ ಇಲ್ಲಿ ಪ್ಯೂರಿಟಿ ಆಫ್ ಥಾಟ್ ಇದೆ, ಪ್ಯೂರಿಟಿ ಆಫ್ ಥಾಟ್, ಯೂನಿಟಿ ಆಫ್ ಥಾಟ್ ಎರಡಿದೆ, ಒಂದು ಸತ್ಯಂ ಇನ್ನೊಂದು ರಿತಮ್. ರಿತಮ್ ಅಂತ ಹೇಳಿದ್ರೆ ಸತ್ಯಂ ವಚ್ಮಿ ರಿತಮ್ ವಚ್ಮಿ ಅಂತ ಹೇಳ್ತಾರೆ ಗಣಪತಿ. ಅದರಲ್ಲಿ ರಿತಮ್ ಅಂದ್ರೆ ಪ್ಯೂರಿಟಿ ಆಫ್ ಥಾಟ್ ವರ್ಡ್ ಅಂಡ್ ಡೀಡ್. ಯೂನಿಟಿ ಆಫ್ ಥಾಟ್ ವರ್ಡ್ ಅಂಡ್ ಇಟ್ ಇಸ್ ಒನ್ ಬಿಕಾಸ್ ಯೂನಿಟಿ ಆಲ್ಸೋ ಕ್ಯಾನ್ ಬಿ ಡೇಂಜರಸ್. ಇಪ್ಪ ನನ್ನ ಹುಡುಗನ್ಗೆ ಏ ನಾನು ಹುಡುಗ ನಾನು ನಿಮ್ಮನ್ನ ಹೊಡಿತೀನಿ ಅಂತ ಹೇಳ್ತೀನಿ, ಇವ್ ಹೊಡಿತೀನಿ ಅಂತ ಹೇಳ್ಬಿಟ್ಟು ನನಗೆ ಜ್ಞಾಪಕ ಬಂತು ಹೊಡಿತೀನಿ ಅವನ್ನ. ಥಾಟ್ ವರ್ಡ್ ಅಂಡ್ ಡಿ ಒಂದೇ ಐತಲ್ಲ, ಯೂನಿಟಿ ಇದೆಯಲ್ಲ. ನೋ, ದಿಸ್ ಇಸ್ ನಾಟ್ ತಿಕರಣ ಶುದ್ಧಿ. ಇಟ್ ಶುಡ್ ಬಿ ಪ್ಯೂರಿಟಿ ಆಲ್ಸೋ, ಪ್ಯೂರಿಟಿ ಇರಬೇಕು. ಪ್ಯೂರಿಟಿ ಆಫ್ ಥಾಟ್ ವರ್ಡ್ ಅಂಡ್ ಡಿ, ಯೂನಿಟಿ ಆಫ್ ಥಾಟ್ ವರ್ಡ್ ಅಂಡ್ ಡಿ, ಇದನ್ನ ಆದಷ್ಟು ನಾವು ಅಟ್ಲೀಸ್ಟ್ ನಮ್ಮ ಸಂಸ್ಥೆಯಲ್ಲಿ ನಾವು ಫಾಲೋ ಮಾಡೋಣ. ಇದನ್ನ ಸ್ನೇಹಿತರೆ, ಪ್ರಶಾಂತಿ ವಾಹಿನಿ ಇರಲಿ, ಯಾವುದೇ ವಾಹಿನಿ ಆಗಲಿ, ನಮ್ಮ ಜಿಲ್ಲೆಯಲ್ಲಿ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಜಿಲ್ಲೆ ಇವತ್ತು, ಸ್ವಾಮಿ ಇಲ್ಲೇ ಇದ್ದಾರೆ ಹೇಳ್ತೀನಿ, ಒಂದು ಬೆಂಚ್ ಮಾರ್ಕ್ ಆಗಿ ಇವತ್ತು ನಮ್ಮ ಇಡೀ ಸ್ಟೇಟ್ಗೆ ಒಂದು ರೋಲ್ ಮಾಡೆಲ್ ಆಗಿ ಆಗಿದೆ. ಇತ್ತೀಚೆಗೆ ಲಾಸ್ಟ್ ಮಂತ್ ನಾವು ಮೇ 12, 13, 14, 15 ಕೊಡೈಕೆನಾಲ್ ಹೋಗಿದ್ವಿ. ಆ ಕೊಡೈಕೆನಾಲ್ ಅಲ್ಲಿ 2 ದಿವಸ, ಆಶಾ ಅವ್ರು ಬರಲಿಲ್ಲ, ಬರ್ಲಿಕ್ಕೆ ಆಗಲಿಲ್ಲ, 2 ದಿವಸ ಈ ಬರೀ ವಾಹಿನಿ ಬಗ್ಗೆನೇ ಡಿಸ್ಕಸ್ ಮಾಡಿದ್ವಿ. ವಾಹಿನಿ ಈ ಸಾಧನಾ ಕ್ಯಾಂಪ್ ಡಿಸ್ಟಿಕ್ ಪ್ರೆಸಿಡೆಂಟ್ಸ್ ಮತ್ತೆ ಸ್ಟೇಟ್ ಕೋಆರ್ಡಿನೇಟರ್ಸ್ಗೆ ಸಾಧನಾ ಕ್ಯಾಂಪ್ ಮಾಡಿದ್ರು 2 ದಿವಸ. ಆ 2 ದಿವಸ ಇಡೀ 2 ದಿವಸ ವಿ ಆರ್ ಡಿಸ್ಕಸಿಂಗ್ ಓನ್ಲಿ ಅಬೌಟ್ ವಾಹಿನಿ. 15 ವಾಹಿನಿಯಲ್ಲಿ 13 ವಾಹಿನಿಯನ್ನು ತಗೊಂಡು ಚರ್ಚೆ ಮಾಡಿದ್ವಿ. ಅಲ್ಲಿ ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ರಮಣಿ ಅವರು ಬಂದಿದ್ರು. ಅವರು ಏನ್ ಹೇಳಿದ್ರೆ, ಎಷ್ಟು ಇಂಪ್ರೆಸ್ ಆಗಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕದ ಡೆವಲಪ್ಮೆಂಟ್ ನೋಡಿ, ಇಷ್ಟು ಮಟ್ಟಿಗೆ ಇಷ್ಟು ತಿಳಿದವರು, ಇಷ್ಟು ಎಲ್ಲ ಅರ್ಥ ಮಾಡಿಕೊಂಡು, ಇಷ್ಟು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರಲ್ಲ, ಈ ಸಾಧನಾ ಕ್ಯಾಂಪ್ ಮುಂದುವರಿಬೇಕು. ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ, ಸ್ಟೇಟ್ ಪ್ರೆಸಿಡೆಂಟ್ಸ್ ಲೆವೆಲ್ ಅಲ್ಲಿ ನಾನು ಇದನ್ನ ನಾವು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ಒಂದು ಸಜೆಷನ್ ಕೊಟ್ರು. ಇನ್ನೊಂದು ಏನಂತ ಹೇಳಿದ್ರೆ, ಇದೇ ಇದರಲ್ಲಿ ನಮ್ಮ ಸ್ಪಿರಿಚುವಲ್ ವಿಂಗ್ ಇಂದ ಇವತ್ತು ಎಲ್ಲಾ ಸಮಿತಿಯಲ್ಲಿ, ಈ ಕರ್ನಾಟಕದಲ್ಲಿ ಎಷ್ಟು ಸಮಿತಿ ಇದೆಯೋ ಎಲ್ಲಾ ಸಮಿತಿಯಲ್ಲಿಯೂ ಇದೇ ರೀತಿ ನಾವು ವಾಹಿನಿಯ ಸಪ್ತಾಹ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದಾರೆ. ಸೊ ಅದರಿಂದ ನಾವು ಇನ್ನೂ ಮುತುವರ್ಜಿಯಿಂದ, ಇನ್ನೂ ಎನರ್ಜಿಯಿಂದ ಇದನ್ನ ಪೂರ್ಣ ಒಂದು ಅನುಭವ ಪಡಿಬೇಕು. ಇದರ ಪೂರ್ಣ ಒಂದು ಆನಂದ, ಇದರ ಪೂರ್ಣ ಒಂದು ಬೆನಿಫಿಟ್ ನಮಗೆಲ್ಲ ಸಿಗಬೇಕು. ಏನಂತ ಹೇಳಿದ್ರೆ, ನಮ್ಮ ಸ್ಪಿರಿಚುವಲ್ ಕೋಶಂಟ್ ಅಂತ ಏನಿದೆ, ನಮ್ಮ ಭಕ್ತಿ ಕೋಶಂಟ್, ಅದು ಇನ್ನೇ ಹೆಚ್ಚಾಗಬೇಕು. ನಾವು ಸಂಸ್ಥೆಯಲ್ಲೇ ಇದ್ವಿ, ಸಂಸ್ಥೆಯಿಂದ ನಮಗೇನಾಗಿದೆ ಅಂತ ನಾವು ವಿಚಾರ ಮಾಡಿದ್ವಿ. ಈಗ ಸಪ್ತಾಹ ಮಾಡಿದ್ವಿ, ನಾಗರಾಜ್ ಅವರೇ ಮತ್ತೆ ಶ್ರೀನಾಥ್ ಅವರೇ, ನಮ್ಮ ಈ 2 ಸಮಿತಿಗಳು ಬಹಳ ಎಫರ್ಟ್ ಹಾಕಿ ಸಪ್ತಾಹ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಐ ವಾಂಟ್ ಟು ಗಿವ್ ದಮ್ ಎ ಬಿಗ್ ಹ್ಯಾಂಡ್ ಅಪ್ಲಾಸ್ ಫಾರ್ ಹ್ಯಾವಿಂಗ್ ಕಂಟೈನ್ ದಿಸ್ ಸಪ್ತಾಹ ಫಾರ್ 7 ಡೇಸ್. 7 ಡೇಸ್ ಮಾಡಿದ್ರೆ ಬಹಳ ಸಂತೋಷ ಆಯಿತು. ಇದರಲ್ಲಿ ಒಂದೇ ಒಂದು ಪ್ರಶ್ನೆ, ನಾವು ಇವತ್ತು ವ್ಯಾಲಿಡಿಟಿ ಪ್ರೋಗ್ರಾಂನಲ್ಲಿ ಕೇಳುವಂತ ಪ್ರಶ್ನೆ ಏನು, ನಾವು ಸಪ್ತಾಹ ಮಾಡಿದ್ವಿ ಹೌದಾ? ಹೌದು. ಇವಾಗ ನಾವು ಪ್ರಶ್ನೆ ಇದಕ್ಕೆ ನಾವು ಆನ್ಸರ್ ಹುಡುಕೋ, ಸಪ್ತಾಹ ನಮಗೇನ್ ಮಾಡಿದೆ, ಸಪ್ತಾಹ ನಮಗೇನ್ ಮಾಡಿದೆ ಅಂದ್ರೆ ಇವತ್ತಿಂದ ನಾವು ಇದು ಯೋಚನೆ ಮಾಡಬೇಕು. ನಾವು ಸಪ್ತಾಹ ಮುಂಚೆ ಹೇಗಿದ್ದೀವಿ, ಸಪ್ತಾಹ ನಮಗೇನ್ ಮಾಡಿದೆ ಅಂತ ಕೇಳಬೇಕು. ನಾವು ಸಪ್ತಾಹ ಮಾಡಿದ್ದು ಒಂದು ಕರೆಕ್ಟ್, ಬಟ್ ಸಪ್ತಾಹ ನಮಗೇನ್ ಮಾಡಿದೆ ಅಂತ ಅದನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಇದೆಯಲ್ಲ, ಅದೇ ಇದರದ್ದು ಬೆನಿಫಿಟ್. ದಟ್ ಈಸ್ ದ ಬೆನಿಫಿಟ್ ದಟ್ ವಿ ಗೆಟ್ ಫ್ರಮ್ ಸಪ್ತಾಹ. ಯಾಕಂದ್ರೆ ಸಪ್ತಾಹ ಮಾಡಿದ ಬೆಳಿಗ್ಗೆ ಅಂದ್ರೆ ಎವ್ರಿ ಡೇ ವಿ ಹ್ಯಾವ್ ಬಿನ್ ಲಿಸನಿಂಗ್ ಅಬೌಟ್ ಪ್ರಶಾಂತಿ, ಪ್ರಶಾಂತಿ, ಪ್ರಶಾಂತಿ, ಪ್ರಶಾಂತಿ ಹೇಳುದು. ಸಂಗಮೇಶ್ ಹೇಳಿದ ಹಾಗೆ ಪ್ರಶಾಂತಿ ಬಗ್ಗೆ ಹೇಳಿದ್ವಿ. ಎಸ್, ಬಟ್ ವಾಟ್ ಈಸ್ ದಟ್ ಸಪ್ತಾಹ ಇಸ್ ಡನ್ ಟು ಅಸ್? ಹೌ ಐ ವಾಸ್ ಬಿಫೋರ್ ಸಪ್ತಾಹ ಸ್ಟಾರ್ಟೆಡ್, ನಾಳೆಯಿಂದ ಹೇಗಿರ್ತೀವಿ? ಆ ಒಂದು ಪರಿಶೀಲನೆ, ಒಂದು ಸೆಲ್ಫ್ ಎಕ್ಸಾಮಿನೇಷನ್ ನಾವೇ ಮಾಡ್ಕೊಂಡ್ರೆ ನಾವು ಯಾರಿಗೆ ಹೇಳಬೇಕಾಗಿಲ್ಲ. ಸ್ವಾಮಿ ಸ್ವಾಮಿ ಹಾರ್ಟ್ ಟು ಹಾರ್ಟ್ ರಿಲೇಶನ್ಶಿಪ್ ಸ್ವಾಮಿಗೆ ಹೇಳಬೇಕು. ಸ್ವಾಮಿ ಫೋಟೋ ಇಂದು ಬಿಟ್ಟು, ಸ್ವಾಮಿ ನಾನು ಹೀಗಿದ್ದೆ, ನಾನು ಇವತ್ತಿಂದ ಹೀಗಿರ್ತೀನಿ, ಹೀಗಿದ್ದೆ ಹೀಗಿರ್ತೀನಿ ಅಂತ ಹೇಳ್ಬಿಟ್ಟು ಸ್ವಾಮಿಗೆ ಹೇಳುದು, ಯಾರಿಗೂ ಹೇಳಬೇಕಾಗಿಲ್ಲ. ಯಾಕಂದ್ರೆ ನಮಗೂ ಸ್ವಾಮಿಗೂ ಸಂಬಂಧ ಅಷ್ಟೇ. ಸೊ ಅದನ್ನ ಒಂದು ಇಂಟ್ರಾಸ್ಪೆಕ್ಷನ್ ಮಾಡಿದ್ರೆ ನಮ್ಮ ಕೋಶಂಟ್ ಇದೆಯಲ್ಲ, ಈ ಇಂಟೆಲಿಜೆಂಟ್ ಕೋಶಂಟ್ ಅಂತ ಹೇಳ್ತೀವಿ, ಎಮೋಷನಲ್ ಕೋಶನ್ ಅಂತ ಹೇಳ್ತೀವಿ, ಈ ಸ್ಪಿರಿಚುವಲ್ ಕೋಶಂಟ್ ಸ್ವಲ್ಪ ಮೇಲೆ ಹತ್ತಕ್ಕೆ ಹೋಗುತ್ತೆ ಅಂತ ನನ್ನ ನಂಬಿಕೆ, ನನ್ನ ಇದು. ಸೊ ವಿ ಶುಡ್ ಗೋ ಇನ್ ಫಾರ್ ದಟ್, ಆ ಇದಕ್ಕೆ ನಾವು ವಿ ಶುಡ್ ಗೋ ಅಂತ ನನ್ನ ಇದು. ದಿಸ್ ಇಸ್ ವಾಟ್ ಐ ವಾಂಟ್ ಟು ಶೇರ್ ವಿತ್ ಯು ಇನ್ ದಿ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್. ಇನ್ ಫ್ಯಾಕ್ಟ್ ಐ ವುಡ್ ಲೈಕ್ ಟು ಪರ್ಸನಲಿ ಕಾಂಪ್ಲಿಮೆಂಟ್ ಬೋತ್ ನಾಗರಾಜ್ ಆಸ್ ವೆಲ್ ಎಸ್ ಶ್ರೀನಾಥ್ ಫಾರ್ ಹ್ಯಾವಿಂಗ್ ಟೇಕನ್. ಇನ್ನೊಂದು ಯಾಕೆಂದ್ರೆ ಹೇಳಿದ್ರೆ, ಯಾಕೆ ಒತ್ತಿ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದು ರೆಕಾರ್ಡ್ ಆಗ್ತಾ ಇದೆ ಹೇಳ್ತೀನಿ, ಯಾವ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಒಂದು ವಾರ ಸಪ್ತಾಹ ಮಾಡ್ಲಿಕ್ಕೆ ತಯಾರಾಗಿಲ್ಲ? ನಾವು ಚರ್ಚೆ ಮಾಡಿದೀವಿ ದಿನ, ಇಲ್ಲ ಸರ್ ಒಂದು ವಾರ ಅಲ್ಲ ಆಗಲ್ಲ ಸರ್. ಯಾರು, ಬೆಂಗಳೂರು ಸಿಟಿಯಲ್ಲಿ ನಡೀತಾ ಇದೆ, ವೆಸ್ಟ್ ಡಿಸ್ಟ್ರಿಕ್ಟ್ ನಲ್ಲಿ ಎಲ್ಲರೂ ಎಂಪ್ಲಾಯೀಸ್ ಆಗಿದ್ವಿ, ಎಲ್ಲರೂ ಬೆಂಗಳೂರಲ್ಲಿ ನಡೀತಾ ಇದೆ, ಯಾಕೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಆಗೋದಿಲ್ಲ? ಆಶಾ ಅವರು ಇದ್ರಲ್ಲ, January 26th ವೆನ್ ವಿ ವೆರ್ ಡಿಸ್ಕಸಿಂಗ್ ಅವರ್ ಸಪ್ತಾಹ, ಇಲ್ಲ ಒಂದು ವಾರ ವೀಕೆಂಡ್ಸ್ ಅಲ್ಲಿ ಮಾಡೋಣ ಅಂತ ಹೇಳ್ತಾರೆ. ಈ ಪ್ರಶಾಂತಿ ವಾಹಿನಿ ಎವ್ರಿ ಸ್ಯಾಟರ್ಡೆ ಸಂಡೇ 7 ವೀಕ್ಸ್ ಹೋಗ್ಲಿ ಅಂತ. ದಟ್ ವಿಲ್ ನಾಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್. ಅಷ್ಟು ಇಂಪ್ಯಾಕ್ಟ್ ಇರೋದಿಲ್ಲ. ಈ ಸಪ್ತಾಹ ಮಾಡಿದಂತ ಇಂಪ್ಯಾಕ್ಟ್ ಏಳು ದಿವಸ ಕಂಟಿನ್ಯೂಸ್ ಆಗಿ ಆ ಮನಸ್ಸಿಗೆ ಹೋಗುತ್ತಲ್ಲ, ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ವಾಮಿ ಬಗ್ಗೆನೇ ಚಿಂತೆ ಮಾಡಿದ್ವಿ. ಇನ್ಫ್ಯಾಕ್ಟ್ ಬೇರೆ ಸಮಿತಿಯಲ್ಲಿ, ನಮ್ಮ ಪ್ರಶಾಂತ್ ನಗರ ಸಮಿತಿ ಅಥವಾ ಸಾಯಿಗ್ರಫ ಸಮಿತಿಯಲ್ಲಿ ಇಡೀ ದಿವಸ ಕಾರ್ಯಕ್ರಮ ಇರ್ತದೆ. ಬೆಳಿಗ್ಗೆ ನಗರ ಸಂಗೀತನ್ ಓಂಕಾರ ಸುಪ್ರಭಾತ ಜ್ಯೋತಿ ಮೆಡಿಟೇಷನ್ ನಗರ ಸಂಗೀತನ್, ಮಧ್ಯಾಹ್ನ ಮಜ್ಜಿಗೆ ಸೇವೆ, ಸಾಯಂಕಾಲ ಪ್ರಶಾಂತಿ ಯಾವುದೋ ವಾಹಿನಿದು ವೇದ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ ಮತ್ತು ಸಂಭಾಷಣೆ. ಇದು ಏನಾಗುತ್ತೆ ಅಂದ್ರೆ ದಿಸ್ ಇಸ್ ಕಾನ್ಸ್ಟೆಂಟ್ ಇಂಟಿಗ್ರೇಟೆಡ್ ಅವೇರ್ನೆಸ್. ಕಾನ್ಸ್ಟೆಂಟ್ ಇಂಟಿಗ್ರೇಟೆಡ್ ಅವೇರ್ನೆಸ್ ಪ್ರಜ್ಞಾನಂ ಬ್ರಹ್ಮ ಏನು ಅಂತ ಹೇಳಿದ್ರೆ ಆಲ್ವೇಸ್ ಯು ಆರ್ ಥಿಂಕಿಂಗ್ ಅಬೌಟ್ ಸ್ವಾಮಿ ಫಾರ್ ದಟ್ 7 days. ಈ ಎನರ್ಜಿ ಲೆವೆಲ್ ಇದೆಯಲ್ಲ, ಇದು ಒಂದು ವರ್ಷಕ್ಕೆ ಬರ್ತದೆ. ದಿಸ್ ಎನರ್ಜಿ ವಿಚ್ ವಿ ಹ್ ಗೈನ್ ಫಾರ್ ಒನ್ ವೀಕ್, ಇಟ್ ವಿಲ್ ಕಮ್ ಟು ನೆಕ್ಸ್ಟ್ ವೀಕ್, ನೆಕ್ಸ್ಟ್ ವೀಕ್ ಅಗೇನ್ ವಿ ಹ್ಯಾವ್ ಒನ್ ಮೋರ್ ಸಪ್ತಾಹ. ಸೊ ಆಲ್ವೇಸ್ ಯು ಆರ್ ಥಿಂಕಿಂಗ್ ಅಬೌಟ್ ಸ್ವಾಮಿ. ದಿಸ್ ಕಾನ್ಸ್ಟೆಂಟ್ ಇಂಟಿಗ್ರೇಟೆಡ್ ಅವೇರ್ನೆಸ್ ನ ನಾವು ಬೆಳೆಸ್ಕೋಬೇಕು ಅಂತ ನನ್ನ ಪ್ರಾರ್ಥನೆ. ಇದು ಎಲ್ಲಾ ಸಮಿತಿಸ್ಗೂ, ಈ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಸಮಿತಿಸ್ಗೂ ಈ ಶಕ್ತಿ ಕೊಡ್ಲಿ ಸ್ವಾಮಿ, ಸಮಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕಿಂಗ್. ಅಂಡ್ ಐ ಶುಡ್ ಮೆನ್ಷನ್ ಅಬೌಟ್ ಆಶಾ ಅನಂತ್ ಎಫರ್ಟ್ ವಿಚ್ ಹಿ ಹ್ಯಾಸ್ ಟೇಕನ್ ಇನ್ ಕಾಂಟ್ಯಾಕ್ಟಿಂಗ್ ಆಲ್ ದ ಸ್ಪೀಕರ್ಸ್, ಒಳ್ಳೆ ಒಳ್ಳೆ ಸ್ಪೀಕರ್ಸ್ ನ, ಅದು ಯುವ ಸ್ಪೀಕರ್ಸ್, ಫಾರ್ ಎಕ್ಸಾಂಪಲ್ ಸಂಗಮೇಶ್, ರವಿಕುಮಾರ್, ಆನಂದ್ ರಾಘವೇಂದ್ರ, ಅಕ್ಷಯ್ ಕುಲಕರ್ಣಿ, ಇವರೆಲ್ಲ ಯುವಕರು. ದೇ ವುಡ್ ನಾಟ್ ಹವ್ ಸೀನ್ ದೀಸ್ ಬುಕ್ಸ್, ಬಟ್ ಬಿಕಾಸ್ ಆಫ್ ಪ್ರಶಾಂತಿ ವಾಹಿನಿ, ಬಿಕಾಸ್ ಆಫ್ ಸಪ್ತಾಹ, ಅವರ ಪುಸ್ತಕ ಓದಿ ಅದನ್ನ ಮನನ ಮಾಡಿ. ನಾವು ಓದ್ತಾ ಇಲ್ಲ ಸಪ್ತಾಹದಲ್ಲಿ, ಕೆಲವರು ಮಾಡ್ತಾರೆ ಸಪ್ತಾಹ ಅಂತ ಹೇಳ್ಬಿಟ್ಟು ಚಾಪ್ಟರ್ ಬೈ ಚಾಪ್ಟರ್ ಓದ್ತಾರೆ. ನೋ, ದಟ್ ಇಸ್ ನಾಟ್. ಅವರು ಮನನ ಮಾಡಿ, ಇದು ಶ್ರವಣಂ ಮನನಂ ನಿಧಿಧ್ಯಾಸನ, ಮೂರು ಆಗಿದೆ ಇಲ್ಲಿ ಅಲ್ವಾ. ಸೊ ಅದನ್ನ ಮನನ ಮಾಡಿ ಅವರು ಕೊಟ್ಟಿದ್ದಾರೆ. ದಟ್ ಈಸ್, ಐ ಥಿಂಕ್ ಶಿ ಡಿಸರ್ವ್ಸ್ ಎ ವೆರಿ ಬಿಗ್ ಅಪ್ಲಾಸ್ ಫಾರ್ ಆಲ್ ಆಫ್ ದಮ್, ಆಲ್ ಆಫ್ ದಮ್. ಐ ಪ್ರೇ ಸ್ವಾಮಿ ಆಶಾ ಅನಂತ್ ಅವರಿಗೆ ಶಕ್ತಿ ಕೊಡ್ಲಿ, ಇನ್ನೂ ಶಕ್ತಿ ಕೊಡ್ಲಿ. ಅವರು ಡ್ರಾಮಾನು ಆರ್ಗನೈಸ್ ಮಾಡಿದ್ದಾರೆ ಬಹಳ ಚೆನ್ನಾಗಿ, ವಿತ್ ಆಲ್ ಹರ್ ಸ್ಟೇಟ್ ಲೆವೆಲ್ ರೆಸ್ಪಾನ್ಸಿಬಿಲಿಟೀಸ್, ಇದನ್ನು ಮಾಡಿ ಸಮಿತಿಗೋಸ್ಕರ ಮಾಡಿದಾರಲ್ಲ.
2: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ತಾವು ಈವರೆಗೂ ಸಪ್ತಾಹ ಕಾರ್ಯಕ್ರಮದ ಧ್ವನಿ ಮುದ್ರಿಕೆಯನ್ನು ಆಲಿಸಿದಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಜೈ ಸಾಯಿರಾಮ್. ಆತ್ಮೀಯ ಶ್ರೋತೃಗಳೇ, ಈವರೆಗೂ ಕನ್ನಡ ರೇಡಿಯೋ ಸಾಯಿಯ ಕಾರ್ಯಕ್ರಮಗಳನ್ನ ಕೇಳಿದಿರಿ. ನಿಮ್ಮ ಸಲಹೆ, ಸೂಚನೆ, ಅಭಿಪ್ರಾಯ, ಅನಿಸಿಕೆಗಳನ್ನ ನಮ್ಮ ಈ ವಿಳಾಸಕ್ಕೆ ಬರೆದು ಕಳಿಸಿ, ಕನ್ನಡ ರೇಡಿಯೋ ಸಾಯಿ @gmail.com. ನಿಮ್ಮ ಅತ್ಯಮೂಲ್ಯವಾದ ಸಲಹೆಗಳು ನಮ್ಮ ಕಾರ್ಯಕ್ರಮದ